ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದ

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM.gov.in.
3: ಮಾತರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಪೊಸಪೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೆರೀದ್ ಬಾರಿ ಸಂತೋಷ ಆಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಪೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪುನಂಚ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM.gov.in.
4: ರೇಡಿಯೋ ನಿನಾದ 90.4 FM.

ಇತ್ತ ತುಳು ಕಾರಿಕು ಮಗುನಿಲೆಗ್ ಮಾತ ಮೊಕದಿಂಜಿ ಸೊಲ್ಮೆ ಇತ್ತೆ ಕಿಳಿಂಜ ಭಾರತ ನುಡಿಸುಗಿಪು ನೆತ್ತ ರಡ್ಡಿನ ಇಗ್ಗೆನು ಕೇನುಗ ನುಡಿ ಪನ್ಪುನಾರು ಭಾಸ್ಕರ್ ರೈ ಕುಕ್ಕುವಲ್ಲಿ ಸುಗಿಪು ಪನ್ಪುನಾರು ತೋನ್ಸೆ ಪುಷ್ಕಲ್ ಕುಮಾರ್ ಪಕ್ಕವಾದಿಡು ಮನೋಹರ್

ಸ್ವಾಮಿ ಎಂಕಲ್ಲ ತಪಸ್ ಹಾಲಾದ ಪೋಡು ಎರೋವರಿ ಬತ್ತದ ತಪಸ್ಸಿಗೆ ಕೊಲ್ಲದೆ ಆಯನ ಕಾಲ ನಡೆದು ಯಥಾ ಸಮಯದಿಂಚೆ ಮುಲ್ಪ ಇತ್ತನಂಚಿನ ಎಂಕಲಿಗೆ ಒರಿಕ ಇಜ್ಜಾಂದ್ರಂಚಿನ ಒಂಜಿ ಸ್ಥಿತಿ ಆದ ಪೋಡು ಸ್ವಾಮಿ ಎಂಕಲ್ನ ಮಲೆ ಪೂರ ಕರಿಂಚಿದ ಪೋಡು ಪರಿಯರ ನೀರಿಜ್ಜಾಂದಲೇಕ ಆತಂಡು ಕುಲ್ಯರ ಸಾಧ್ಯ ಇಜ್ಜಿ ಇಂಚಿನ ಸ್ಥಿತಿ ಉಂಡಾದರು ಇಂಚಾಣ್ಲಂದೆ ಕೊಂಚ ಪರಿಹಾರದ ಸಾಧಿ ನೀರು ತೋಜಾವುಡು ಪಂಡದು ಮಾತೆಲ್ಲ ಶಿವಶಿವ ಪಂಡದು ಕೈ ಮುಗ್ಗ್ಯರಿಗೆ ಅಪಗ ಆಲೋಚನೆ ಮಲ್ಪುವೆ ಈಶ್ವರೇ.

ಆ ಋಷಿ ಜನಕಲ್ಲ ಮುರಿಯೋನು ಕೇಳ್ದಾನಾಗ ಈಶ್ವರೇ ತನ್ನಾತೆಗೆ ಆಲೋಚನೆ ಮಲ್ತೆಗೆ ಏನದ ದೃಷ್ಟಿ ಇಡುತ್ತು ನಗ ಓಹೋ ಒಂದು ಬೇತೆ ದಾಲಾತ್ ಅರ್ಜುನ ಮಾಡ್ತಾನ ಜನ ತಪಸ್ಸದ ಪ್ರಭಾವಡು ಇಂಚ ಮಾತ ಆವೊಂದುಂಡು ಅಕಲು ಆ ಋಷಿ ನಂಚಿ ತೂದು ಪಂಡೆಗೆ ತೆಲಿತೊಂದು ಮುಗುರು ತೆಲಿಕೆಡು ಸ್ವಾಮಿ ನಿಕ್ಕಲಿದಾಲ ಅನ್ನೇ ಮಲ್ಪೊಡ್ದು ಬತ್ತಿನೇ ಅತ್ ಆಯನ ಲಾಭಗುದಾದನ ಬತ್ತಿ ಅಂಚಾದು ಐರ್ದಾದು ನಿಕ್ಕಲಿಗ ದೋಷ ಬತ್ತನಂದು ಎನ್ನಡೆ ಒಂದು ತಾತ್ಕಾಲಿಕವಾಯಿನ ಒಂಜಿ ಕಷ್ಟ ನಿಕ್ಕ ಪರಿಹಾರ ಯಾನ ನಾಡುವೆ ನಿಕ್ಕಲು ಪೋಲೆ ಪಂಡದು ಸಮಾಧಾನ ಮಲ್ತದು ಅಕಲಿನ ಕಡಪಡ್ದು ಕೊರಪೆ ಈಶ್ವರೇ ಈ ಮೇ ಇಟ್ಟು ಈಶ್ವರ ದಾನೆ ಮಲ್ಪುವೆ ಸರ್.

ಈಶ್ವರ ದೇವರ ನಿರ್ಧಾರಕ್ಕೆ ಬತ್ತೇರು ಸದ್ರೂಪಡು ಭೋಪಿನತ್ ತಪಸ್ಸು ಮಲ್ಪಣೆ ಏನನ್ನ ಅಂದಾಂಡಲ ಆಯನ ಎದುರಿಗೆ ಆನ ಪ್ರತ್ಯಕ್ಷ ಆದ ಆಯ್ಕೆ ಬೋಡಿತಿನ ಕೊರಡುಂದಾಂಡ ಆಯನ ಭಕ್ತಿದ ತರ್ತೆಯೇ ತುಂಡು ಒಂದು ತೂವಡು ಐಕ್ಯ ಬೋಡಾದ ಕುಡಿಯನ ವೇಷಡು ಬೊಂಟೆಗಾರನ ವೇಷಡು ಪೋಯಿಂದ ಪಂಡದು ಆ ವೇಷನು ಬದಲಾವಣೆ ಮಲ್ಪೆ ಹೆಂಚ ಈಶ್ವರ ದೇವರನ್ನ ಕೆಕ್ಕಲ್ಡು ಸರ್ಪಮಾಲೆ ಉಂಡು ಆ ಸರ್ಪಮಾಲೆಯನ್ನು ದೆತ್ತೇರು ಐತ ಬದಲು ಒಂಜಿ ಪೂದ ಮಾಲೆಯನ್ನು ಪಾಡೊಂಡೇರು ಜಿಡಟ್ಟಿತ್ತಿನಂಚಿನ ಚಂದ್ರಬಿಂಬನ ದೆತ್ತೇರು ಕಾಟು ಕೋರಿದ ಸುಯಿನ ಇಟ್ಟು ಕಟ್ಟೀರು ಬೊಕ್ಕ ಅಲ್ಪ ಮುಲ್ಪ ಪೂರ ತಪ್ಪು ಬೇತೆ ಬೇತೆ ಪೂಕುಲು ಕಾಟು ಪೂಕುಲಿನ ಬಂದ ಪಾಡದು ಚಲ್ಲನ ಕಟ್ಟದು ಬೇತೆನೇ ಒರುವಾದು ಸಬರವೇಶಡು ತಯಾರಾಯರು ಈಶ್ವರ ದೇವರು ಇಂಚ ತಯಾರಾನಾಗ ಬಾಕಿ ತಕ್ಕಲಿಗೆಲ್ಲ ಬರೋಡನ್ನು ಮನಸಾಪುಂಡು ಅಕಲ್ಲ ವೇಷ ಬದಲು ಪೋರು

ಬಿದ್ದಿರೋದನ್ನ ಪಾರ್ವತಿ ಈರೋಡೆಗೆ ಬಿದ್ದಾಡ್ನಿ ಏನನ್ನು ಬಿಡುದು ಯಾನ್ಲ ಬರ್ಪೆ ಈ ಬರ್ಪಣ ಇಂಚ ಬರತ್ತ ಇಲ್ಲ ಏ ಸಬದಲ್ಲಿ ಪೊಡು ಇರು ಸಬರಾಣೆ ಅನ್ನು ಶಬರಿ ಆಪೆ ಹಿಂಗೆ ಅರ್ಜುನನ ಬೇರಿನವರ ತೂಡು ಆಸೆ ಉಂಡು ಇಂಚ ಪಾರ್ವತೀದೇವಿಲ ಶಬರಿನ ವೇಷನು ಧಾರಣೆ ಮಲ್ತಳಿಗೆ ಅಲ್ಪ ಇತನ ಬೇತೆ ಬೇತೆ ಸಪ್ತ ಮಾತ್ರಿಕೆಯರು ಏಳು ಸಿರಿನ ಕುಲು ಅಕುಲ್ಲ ಶಬರಿಗಳಾಯರು ಉಂಜಿಮೇಟ್ ಗಣಪತಿ ನನುಂಜಿಮೇಟ್ ಸುಬ್ರಹ್ಮಣ್ಯ ಬುಕ್ಕುಂಜಿಮೇಟ್ ವೀರಭದ್ರೆ ಅಕುಲ್ಲ ಶಬರ ವೇಷನು ತಾಳದು ಮಾತೆರ್ಲ ಕುಡಿಯರಾದು ಕೈಟ ಬಿರುಪಗರಿ ಪತ್ತೊಂದು ಬೋಂಟೆ ದೇರೊಂದು ಆ ಇಂದ್ರಕೀಲಕ ಕಾಡಿಗೆ ಬರ್ಪೇರು.

ಕಿರಾತೆರ ಪೂರ ಕೈಟ್ ಕುಡರಿ ಬಿರು ಪಗರಿ ಕಡಸಾಲೆ ಪೂರ ಪತೊಂದು ಬೊಬ್ಬೆ ಪಾಡೊಂದು ಕಾಡು ಡೊರ್ಮೆಲ ಬತ್ತೇರಿಗೆ ಇಡೀ ಶಿವಗಣಪುರ ಒಟ್ಟಿಗೆ ಉಂಡು. ಈತಮಲ್ಲ ಕಿರಾತೆ ಪಡೆ ಅಲ್ಪ ಬೊಬ್ಬೆ ಪಾಡೊಂದು ಬಂದಾಗ ಅಲ್ಪ ಈತನ ಮುರುಘ ಪ್ರಕ್ಷರಿಗೆ ಮಾತ್ರ ಒಂಜಿ ರೀತ ಪೋಡಿಗೆ ಪುಟ್ಟಡು ಮಾತೆರ್ಲ ಬಾಂಡ್ಲಿತ್ತ ಆ ಮುರುಘ ಪಕ್ಕಿಲ್ ಪೂರ ಲಕ್ಕದು ಬಲಿಪೇರ ಸುರುಮಲ್ದಾಗೆ ಬಲ್ತಿನಂಚಿನ ಮುರುಗಳೇನು ಬೆರಿ ಪತ್ತೊಂದು ಪೋಯರು ಈ ಒಂಜಿ ಶಬರ ಪಡೆ ಒಟ್ಟು ಗಲಾಟ್ಯಾಂಡು ಆ ಪುರ್ತಗೂ ಅಲ್ಪೋರಿ ರಕ್ಕಸೈತಿ.

0: ಸಬರ ಯೇಶೋದ ಈಶ್ವರ ದೇವರು ಶಬರ ಪಡೆದ ಬೊಬ್ಬೆನ ಕೇಂದ್ರದ ಆಡಿಗೆ ಬಂದಾಗ ಇನ್ನು ಮುರುಳೊಂದು ಬರೋಂದುಂಡಿಗೆ ಈ ಪಂಜಿ. ಆ ಪಂಜಿಗೆ ನೋಟದೀದು ಒಂಜಿ ಪಗರಿ ಬಿಡುಪೇರು ಈಶ್ವರ ದೇವರು ಅವೈತ ಕೈ ಪರಿಗೆ ಬೋದು ತಾಗುಂಡು ಪೆಟ್ಟಾಯಿನ ಪಂಜಿ. ಪೆಟ್ಟಾಯಿನ ಪಂಜಿಗೆ ಬುಕ್ಕ ನರಮಾನಿ ದಾಲ ತೋಜಿ ಎಂಚಾಲ್ನ ಬದಲು ನುರ್ಕೊಂಡು ಬಣ್ಣ ತಿಪ್ಪುಂಡು ಅಂಜ ಬಲಿತೊಂದು ಬಲಿತೊಂದು ಇತ್ತನ ಋಷಿಗಳಿಗೆ ಮಾತ್ರ ಉಪದ್ರ ಕೊರೊಂದು ಪುನಗ ಅವು ಸೀದ ಬತ್ತದು ಅರ್ಜುನನ ಅಡಿಗೆ ಬತ್ತದು ಬೂರುಂಡಿಗೆ. ಅರ್ಜುನನ ತಪಸ್ಸು ಬಂಗಾಂಡು ಕಣ್ಣು ಬುಲಾದ ದೂಪೆ
1: ಪಾರುದೆದುರುಗು ಬರ್ಪಿ ಪಂಜಿನು ತೂದು ಗಾಂಡಿ ಓದೆತ್ತು ಪತ್ತು

ಈಶ್ವರ ದೇವರನ್ನ ಪಗರಿದ ಪೆಟ್ಟಿನ ತಂಗಿರ ತೀರಂದೆ ಆ ಪಂಜಿ ಬಲಿತೊಂದು ಬಲಿತೊಂದು ಬಲಿತೊಂದು ಅರ್ಜುನ ತಪಸ್ಸು ಮಾಡ್ತೊಂದು ಇತ್ತರಂಜಿನ ಜಾಗೆಡು ಬತ್ತದು ಮುರುಕೆರ ತುಂಡಿಗೆ ಒರೋನೇ ಕಣ್ಣು ಬುಲಾಯಿನಂಚಿನ ಅರ್ಜುನೇ ನಿತ್ತರ ಅರಿಪೊಂದು ಬರ್ಪುನಂಚಿನ ಪಂಜಿನ ತೂಪೇ ತೂಯಿನಾಯನೇ ಒಂಜಿ ಪಗರಿನ ದೆತ್ತದು ಗಾಂಡಿ ಒಗೈನ ಜೋಡಿಯಾದು ಆಯ್ತಾ ಬಂಜಿಗೆ ಬುಡ್ಪೆಗೆ ಈ ಮೈಟ್ಟೇ ಹೋಯಿನ ಪಗರಿ ಆ ಮೈಟ್ಟೆ ಬತ್ತಂಡು ಬೊಬ್ಬೆ ಬಾಡ್ದು ಮುರುಳುದು ಮುರುಳುದು ಉರುಡುದು ಉರುಡುದು ಪುಡಿರ್ದು ಪುಡಿರ್ದು ಆ ಪಂಜಿ ಸೈತು ಪೋಂಡು ಆತ ಪುರ್ತಗೋ ಆ ಪಂಜಿನ ನಾಡೊಂದು ನಾಡೊಂದು ಈ ಸರಿ ಆ ಶಬರ ವೇಷಡು ಇತ್ತಿನಾಯೇ ತನ್ನ ಪಡೆತೊಟ್ಟಿಗೂ ಆಡಿಗೆ ಬರ್ಪೆ ಪಂಜಿ ಸೈತು ಬೂರ್ದು ಸೈತು ಬೂರ್ದಿನ ಪಂಜಿ ಅವು ಎನ್ನ ಪಂಜಿ ಎನ್ ದೆತ್ತೊಂದು ಪೂಪೆ ಪಡೆದು ಆಯ್ಕೆ ಕೈ ಪಾಡ್ರೆ ಸುರುಮಲ್ಪೆಗೆ ಆತ ಪುರ್ತಗೋ ಅರ್ಜುನೇ ತಡೆದು ಪಂಪೆ

ಸಬರ ಏಸದ ಸಿವೆ ಪೋತು ಪಂಜನ ಕೊರೋಡದ ಕೈಪಾಡಿನಾಗ ಅರ್ಜುನ ದಟ್ಟಿದ ಪನ್ವೆಗೆ ಉಂತಲಾಲ್ಪ ದಾಯಿಗೆ ಕೈಪಾಡುವ ಆ ಪಂಜನ ಕೆರ್ನಯ್ಯ ಯಾನು ಯಾನು ಪಂಜನ ಕೆರಿಯೇ ನನ್ನ ಕುಡೈ ಅಂಚನೆ ಮಾಡ್ತಾಡ ನಿನ್ನೆಲ್ಲ ಮುರುಗ ಮಾಡ್ತದ ಎನ್ನ ಪಗರಿಗೆ ಅನ್ನ ತಿಕ್ಕವೆ ಎನ್ನ ಪಗರಿಗೆ ಈ ಮುರುಗ ಉಡ್ಜಿ ಮುಲ್ಪಡ್ದ ಪೋಲ ನಿಕ್ಕ ಒಂಜಿ ವೇಳೆ ಆಯ್ನ ಕೊಡೋಡ್ದಿತ್ತನ್ನ ನಿನ್ನಡ್ದು ಸಾಧ್ಯ ಇಜ್ಜಿ ನಿನ್ನ ಕೂಟಗು ಗುರಿಕಾರೆ ಆಯ್ನ ಏರುಳ್ಳಿ ಆಯ್ನ ಹಿಡಿಗೆ ಲೆಪ್ಪುಲ ಅಂದು ಪನ್ಪೆಗೆ ಅಪ್ಪಗ ಈಶ್ವರಗೆ ಉಲಹಿಡಿದುಲೈ ತೇಲಿಕೆ ಬರ್ಪುಡು ಮನಸ್ಸಿಡೆ ಅರ್ಜುನನ ಸಾಹಸವನ್ನು ಮೆಚ್ಚುವೆ.

ಪ್ರಾರ್ಥನ ವೀರಾವಯಸದ ಪಾತ್ರನು ಕೇಂದಾನಾಗ ಖುಷಿಯಾಪುಂಡಿಗೆ ಈಶ್ವರ ದೇವರಿಗೆ ಕಡೆ ಕನ್ನಡನೆಲ್ಲ ಪಾರ್ವತಿಗೆ ತೋಜಾದು ಪುಗರ್ವೇರಿಗೆ ಅಂಡ ಎದುರೈನ ತೋಜಾವಂದೆ ಸೀದಾ ಅರ್ಜುನಡ ಪಾತ್ರೊಂದುಳ್ಳೇರು. ಅರ್ಜುನ ಏರಿಯಾಯಿ ಈ ತಪಸ್ಸನ್ನು ಪಣ್ಣೊಂದು ಮುಲು ಕುಲ್ಲುದ ಅಂಡ ಮಲ್ಪುನಂಜ ಕಜ್ಜ ಬೇತೇನೆ ಉಂಜಮೇಟ್ ಬಿರು ಕಟ್ಟೊಂದ ನನಂಜ ಮೇಟ್ ಪಗರಿ ಉಂಟು ಮುಗಂಜಿ ತೊಟ್ಟೆ ದಚ್ಚೀಲ ಬೆರಿಟುಂಡು ಆಯ್ತ ಒಟ್ಟು ಗೊಂಜಿ ಕತ್ತಿಲ್ಲ ತಿಕ್ಕ ಒಂದ ಸೊಂಟೋಗು ನುಮಾಂತ ತೂನಗ ನು ಜಾಷಾಡ ಬೂತಿದನ ತೋಜುನು ದಿನ ಈ ತಪಸ್ಸಿಗೆ ಬತ್ತ ದಿನ ಹತ್ತು ದಿನ ಕರಿಪೇರಬಾಡದು ಮುಲ್ಪ ಕೊಲ್ಲುದು ನಾದಾದ ಅಂದು ಗೊತ್ತಿಜ್ಜಿದ್ ಪಡೆದು ತಮಾಸ ಮಲ್ಪುವೆಗೆ ಅಯ್ನ ಕೇಂಡದು ಅರ್ಜುನೇ ನಾನೇ ತಮಸ ಮಲ್ಪುವನಾ

ಭಾರತನ ಪರಾಕ್ರಮದ ಪಾತ್ರನ ಕೇಳಿದ ಈಶ್ವರ ದೇವರು, ಸರಿಯಪ್ಪ, ಈರ್ನ ತಪಸ್ಸು ಈರೆಗು ದಾದಬೋಡಲ್ನ ಮಲ್ತೋನ್ಲೇ ಲೋಕದ ಎಡ್ಡೆಪ್ಪುಗಾದ ತಪಸ್ಸು ಬಲ್ಪುನಂಚಿನ ಋಷಿ ಮುನಿಕುಲೆಗು ಪಿದೈಡು ದಾದ ಆಪುಣು ಪನ್ಪುನಂಚಿನ ಯೋಚನೆ ಉಪ್ಪಿರವಲ್ಲಿ ಈರೀರ್ನ ತಪಸ್ಸು ಮಲ್ಪುಲೆ ಆಂಡ ಯಾನು ಎನ್ನ ಬೋಂಟೆನ ಯಾನು ಬುಡಿದು ಪೋಪಿನ ಎತ್ತು ಪಗರಿ ಬುಡಿದು ಪಂಜಿನ ಕೆರಿನ ಕುಲು ಎಂಕುಲು ಅಂಚಾದು ಇಂಕುಲು ಈ ಬೋಂಟೆನು ದೆತ್ತೊಂದು ಪೋಪುವ ಸಾಧಿ ಬಿಡ್ಲೆ ಎಂದು ಪಂಡದು ಆಯನಂಚಿ ಪೋಯರ ಪಂಡದು ಕೂಡ ಆ ಪಂಜಿದ ಮೇಕು ಕೈಪಾಡುವೆ ಈಶ್ವರೇ ಅಯ್ಯನ್ನು ತೂದಾನಗ ಆಯನ ಕೋಪದ ಅಗ್ಗಿಗು ಕುಡಲ ನೆಯ್ಯಿ ಮೈತಿಲೆ ಕಾಂಡು ಪಿಸಿರು ಭತ್ತನಿಗೆ ಅರ್ಜುನಗ ನಿನ್ನ ಕೈಪಾಡಿನ ಕೈ ಗಡಪೆಂದು ನಿಂಚನೆ ಪಾತರು ಪಾತರು ಸೇರದು ಲಡಾಯಿ ಸುರುವಾಂಡು ಪಗರಿ ಬುಡೊಂಡೆರು ಉರುಡಾಪತ್ತಾಯರು ಇಂಚಿನ ಆಂಡಲ ಅರ್ಜುನನ ಸಾಮರ್ಥ್ಯಲ ಬಾರಿ ಮಿತ್ತಾದಂಡು ಈಶ್ವರ ದೇವರಿಗೆ ಉಲಯದುಲಾಯಿ ಸಂತೋಷಲಾತಂಡು ಅಂಡ ಬತ್ತಿನಾಯ ಸಾಮಾನ್ಯವಾಯಿನ ನರಮಾನಿ ಅತ್ತು ಒಂಜಿ ಸಬರೆ ಆಂಡಲ ಈ ರೀತಿದ ಒಂಜಿ ಸಾಹಸನ ಪರಾಕ್ರಮನ ತೋರವಡ ಅಂಡ ಇಂಬಿ ಏರಪ್ಪ ಅಂದ ಪಂಡದು ಆಶ್ಚರ್ಯಡು ಆ ಶಬರನ್ನು ತೂಪೆಗೆ ಅರ್ಜುನೇ

ಅರ್ಜುನ ಏತ ಮಂತ್ರದ ಬಾಣ ಪ್ರಯೋಗ ಮಲ್ತಂಡಲ ಆ ಸಬರ ಏಷದ ಈಶ್ವರೇ ಅವೇನು ಪೂರ ನಿಂಗದಿ ಬುಡಿಯಗೆ ಇಂಬೇ ಬುಡ್ನಂಚಿನ ಮಾತ ಪಗರಿನ ಪೊಲ್ತು ದಕ್ಕಿ ಕಡೆಗೆ ಪಗರಿ ಮಾತ ಮುಗಿದಾಂಡ ನನದಾದ ಮಲ್ಪುಣ ಪಂಡದು ಆ ಗಾಂಡಿವ ಬಿರುನು ದೆತ್ತದು ಆಯನ ತರೆಕ್ಕೆ ಹಾಕಿಗೆ ತರೆಕ್ಕೆ ಹಾಕನಾಗ ನೆತ್ತೆ ರಟ್ಟಿಡ್ಡು ಕುಡಲ ಹಾಕೊಂದಿದ್ದೆ ಆತ ಪೊರತು ಈ ಸರೇ ಆಯನ ಆ ಬಿರುನೆ ಒಯ್ತು ದೆತ್ತದು ದಿ ಒಂಡೆಗೆ ಇತ್ತೆ ಅರ್ಜುನೆ ಬೋಳು ಖಾಲಿ ಕೈ ದಾಲೈಜಿ ನನದಾದ ಮಲ್ಪುಣು

0: ಕೈತಬಿರನು ವೈತದೆತ್ತ ಪಂಡದು ಈ ದಾಲ ಮೆರೆ ಓಡುಂದಿಜ್ಜಿ ಯುದ್ಧ ಮಲ್ಪೆರಗ ಆಯುಧನೇ ದಾಲ ಓಡುಂದಿಜ್ಜಿ ದಯಪಂಡ ಎಂಕ್ಲ ಕ್ಷತ್ರಿಯ ನಕಲು ಗರಡಿ ಸಾಧಿಕದ ವಿದ್ಯಾಲಯ ಎಂಕ್ಲೆ ಗೊತ್ತುಂಡು ಅಂಚಾದು ನೀನು ಕುಸ್ತಿಡಿಯಾನಗೆಂದು ಪಂಡದು ಅರ್ಜುನೇ ಆಯನ ಮಿತ್ತು ಎರಗೇರಬೋಡಾದು ಭುಜ ತಟ್ಟೊಂದು ಬತ್ತೆಗೆ ಇರುವೆರೆಗಳ ಉರುಡ ಪತ್ತಾಪುಂಡು ಒರ ಈಶ್ವರ ಅಡಿಕೆ ಬುರ್ಪೆ ಒರ ಅರ್ಜುನ ಅಡಿಕೆ ಬುರ್ಪೆ ಈಶ್ವರ ಅಡಿಕೆ ಬುರ್ದು ಅರ್ಜುನ ಮಿತ್ತಾನಾಗ ಮಲೆಗೆ ಪಾರ್ವತಿಗೆ ಭಾರಿ ಸಂತೋಷ ಆಪುಂಡು ಅರ್ಜುನನ ಬೆರಿ ತೂಯಿನಕ್ಲೆ ಇರಲ ಇಜ್ಜಿ ಇನ್ನಿ ಹೆಂಕೊಂಚ ಬೆರಿ ತುಯ್ಯಾರ ತಿಕ್ಕಂಡೆ ಅಂತ ಪಂಡದು ಅಲ್ಲಿಗೆ ಸಂತೋಷ ಆಪುಂಡ್ಗೆ ಅಪ್ಪಗ ಈ ದಾದಯ ಆಯನ ಬೆರಿ ತುಂಬ ಎನ್ನ ಅವಸ್ಥೆನ ಮಲ್ಪಾದೂಲ ಅಂತ ಪಂಡದು ಈಶ್ವರೆ ಬೊಬ್ಬೆ ಪಾಡುವೆ ಕೂಡ ಉರುಡ ಪತ್ತ ಅದು ಕಡೆಗೆ ಲಕ್ಕದುಂತದು ಆ ಪಾರ್ಥನ ಒಂಜಿ ಗೆಬ್ಬುಗು ಒಂಜಿ ಒದ್ದು ಬಿಡ್ಬೇಕೆ ಅರ್ಜುನ
1: ಈತನೆಟ್ಟ ಕಿಳಿಂಜ ಭಾರತ ನುಡಿಸುಗಿಪ್ಪು ನೆತ್ತ ರಡ್ಡನೆ ಗೆನ್ನು ಕೆಣರು ಒರಿದಿನೇ ಗೆನು ಎಲ್ಲದ ತುಳು ಪ್ರಸಾರಡು ಕೆನುಗ ಕೆನೊಂದು ಪ್ಲೇ ರೇಡಿಯೋ ನಿನಾದ 90.4 FM.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

0: ಬೆಳಕೆ ಮಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಬಿ ಎಂ ಶ್ರೀ ಅವರಿಂದ ಎಂತಹ ರಚನೆ! ಬೆಳಕಿನ ಬಗ್ಗೆ ಕವನ ವಾಚನವಾಗುತ್ತಿದೆಯಲ್ಲ ಅಂತ ಆಶ್ಚರ್ಯ ಪಡಬೇಡಿ. ನಾನು ಪ್ರತಾಪ್ ಚಂದ್ರ, SDM ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ನಾನು ಈ ದಿನ LED ಬಲ್ಬ್ಗಳು ಇತರೆ ಬಲ್ಬ್ಗಳಿಗಿಂತ ಯಾಕೆ ಉತ್ತಮ ಎಂದು ತಿಳಿಸಲಿಕ್ಕಿದ್ದೇನೆ. ಸುಮಾರು ಅಂದರೆ 2006 ತನಕ ನಾವು ಗಮನಿಸಿದ ಹಾಗೆ ಎಲ್ಲ ಮನೆಗಳಲ್ಲೂ ಗಾಜಿನ ಬುರುಡೆ ಅಂದರೆ ಇನ್ಕ್ಯಾಂಡಿಸೆಂಟ್ ಬಲ್ಬ್ಗಳನ್ನು ಹೆಚ್ಚು ಉಪಯೋಗಿಸ್ತಾ ಇದ್ದೆವು. ನನಗೆ ತಿಳಿದಿರುವ ಹಾಗೆ ಬಲ್ಬ್ ಕೊಳ್ಳುವಾಗ ನಾವು ಹೇಳ್ತಿದ್ದುದು, ಅಣ್ಣ ಒಂದು 40 ವೋಲ್ಟ್ ಬಲ್ಬ್ ಕೊಡಿ ಅಂತ. ಸ್ನೇಹಿತರೆ, ಹಾಗೆ ಹೇಳುವುದು ತಪ್ಪು ಅಂತ ನನಗೆ ಗೊತ್ತಾಗಿದ್ದೆ ನಾನು ಇಂಜಿನಿಯರಿಂಗ್ ಕಲಿಯುವಾಗ. ಅದು ವೋಲ್ಟ್ ಅಲ್ಲ, ವ್ಯಾಟ್. ಹೆಚ್ಚು ಹೊತ್ತು ಲೈಟ್ ಉರಿಸಿದರೆ ಹೆಚ್ಚು ಕರೆಂಟ್ ಬಿಲ್ ಬರುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಸಾಮಾನ್ಯವಾಗಿ ಬಳಸಿದ ವಿದ್ಯುಚ್ಛಕ್ತಿಯನ್ನು ಯುನಿಟ್ನಲ್ಲಿ ಮಾಪನ ಮಾಡುತ್ತಾರೆ. ಹಾಗಾದರೆ ಒಂದು ಯುನಿಟ್ ಎಂದರೇನು? 1000 ವ್ಯಾಟ್ ಬಲ್ಬ್ ಅಥವಾ 1000 ವ್ಯಾಟ್ನ ವಾಟರ್ ಹೀಟರನ್ನು 1 ಗಂಟೆಗಳ ಕಾಲ ನಿರಂತರವಾಗಿ ಬಳಸಿದರೆ ನಾವು 1 ಯುನಿಟ್ ವಿದ್ಯುತ್ ಬಳಸಿದಂತೆ. ಇವತ್ತು 1 ಯುನಿಟ್ಗೆ 4 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗಬಹುದು, ಅದೇನೆಂದರೆ ವ್ಯಾಟ್ ಎಂದರೇನು? ವ್ಯಾಟ್ ಅಂದರೆ ವಿದ್ಯುತ್ ಉಪಕರಣ ಎಷ್ಟು ವಿದ್ಯುಚ್ಛಕ್ತಿ ಬಳಸಿಕೊಳ್ಳುತ್ತದೆ ಅನ್ನೋದನ್ನು ತಿಳಿಸ್ತದೆ. ನೀವು ಸರಿಯಾಗಿ ಗಮನಿಸಿದರೆ ಮಾರುಕಟ್ಟೆಯಲ್ಲಿ ಸಿಗುವ LED ಬಲ್ಬ್ಗಳು ಕಡಿಮೆ ವ್ಯಾಟೇಜ್ ಆಗಿರುತ್ತದೆ. ಗೃಹ ಬಳಕೆಗೆ ಆದಲ್ಲಿ ನಾವು 6 ವ್ಯಾಟ್, 9 ವ್ಯಾಟ್, 12 ವ್ಯಾಟ್, 16 ವ್ಯಾಟ್ ಬಲ್ಬ್ಗಳನ್ನು ಕೊಳ್ಳಬಹುದು. ಈ ವ್ಯಾಟ್ ಮತ್ತು ಯುನಿಟ್ ಲೆಕ್ಕವನ್ನು ಈ ರೀತಿ ವಿವರಿಸಬಹುದು. ಉದಾಹರಣೆಗೆ ನಿಮ್ಮಲ್ಲಿ 2 ಇನ್ಕ್ಯಾಂಡಿಸೆಂಟ್ ಬಲ್ಬ್ಗಳಿವೆ ಅಂದ್ಕೊಳ್ಳಿ. ಇಲ್ಲಿ ಇನ್ಕ್ಯಾಂಡಿಸೆಂಟ್ ಅಂದರೆ ಹಿಂದಿನ ಕಾಲದಲ್ಲಿ ನಾವು ಗಾಜಿನ ಬುರುಡೆ ಬಲ್ಬ್ಗಳನ್ನು ಉಪಯೋಗಿಸ್ತಿದ್ದೇವೆ, ಅದನ್ನೇ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಅನ್ನೋದು. ಒಂದು 40 ವ್ಯಾಟ್, ಮತ್ತೊಂದು 60 ವ್ಯಾಟ್. ಇದರಲ್ಲಿ ಹೆಚ್ಚು ವ್ಯಾಟೇಜ್ ಇರುವ ಬಲ್ಬ್ 60 ವ್ಯಾಟ್. ಇದು ಹೆಚ್ಚು ಬೆಳಕನ್ನು ನೀಡುತ್ತದೆ, ಆದರೆ ಹೆಚ್ಚು ಕರೆಂಟನ್ನು ಬಳಸಿಕೊಳ್ಳುತ್ತದೆ. ಇದೇ 60 ವ್ಯಾಟ್ ಬಲ್ಬನ್ನು 17 ಗಂಟೆಗಳ ಕಾಲ ಉರಿಸಿದರೆ 1000 ವ್ಯಾಟ್ ಅಥವಾ 1 ಯುನಿಟ್ ವಿದ್ಯುಚ್ಛಕ್ತಿ ಖರ್ಚಾಗುತ್ತದೆ. ಅದೇ 40 ವ್ಯಾಟ್ ಬಲ್ಬನ್ನು ಉಪಯೋಗಿಸಿದರೆ 1 ಯುನಿಟ್ ವಿದ್ಯುಚ್ಛಕ್ತಿಯಲ್ಲಿ 25 ಗಂಟೆಗಳ ಕಾಲ ಬಲ್ಬನ್ನು ಉರಿಸ್ಬೋದು. ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ ಕಡಿಮೆ ವ್ಯಾಟೇಜ್ ಬಲ್ಬ್ ಉರಿಸಿದರೆ ಕಡಿಮೆ ಕರೆಂಟ್ ಬಿಲ್. ಬಂಧುಗಳೇ, ನೀವು ಗಮನಿಸಿರಬಹುದು, ಸಾಮಾನ್ಯ ಬಲ್ಬನ್ನು ಹೆಚ್ಚು ಹೊತ್ತು ಬಳಸಿದರೆ ಬಲ್ಬ್ ತುಂಬ ಬಿಸಿಯಾಗುತ್ತದೆ. ಅಂದರೆ ಒಂದಿಷ್ಟು ವಿದ್ಯುತ್ ಬಲ್ಬನ್ನು ಬಿಸಿಯಾಗಿಸುವುದರಲ್ಲೇ ಪೋಲಾಗುತ್ತದೆ. ಆದರೆ LED ಬಲ್ಬಲ್ಲಿ ಹಾಗೆ ಆಗುವುದಿಲ್ಲ, ಎಲ್ಲ ವಿದ್ಯುತ್ ಬೆಳಕು ನೀಡುವುದರಲ್ಲೇ ಉಪಯೋಗವಾಗುತ್ತದೆ. ಆದ್ದರಿಂದ LED ಬಲ್ಬ್ ಕಡಿಮೆ ವ್ಯಾಟೇಜ್ ಆದರೂ ಹೆಚ್ಚು ಬೆಳಕು ನೀಡುತ್ತದೆ. ಸಾಮಾನ್ಯ ಬಲ್ಬ್ಗಳಿಗೆ ಹೋಲಿಸಿದರೆ LED ಬಲ್ಬ್ ಬಾಳಿಕೆ ಹೆಚ್ಚು. ಸಾಮಾನ್ಯ ಬಲ್ಬ್ 2-4 ವರ್ಷ ಬಾಳಿಕೆ ಬಂದರೆ LED ಬಲ್ಬ್ ಸುಮಾರು 10-12 ವರ್ಷ ಬಾಳಿಕೆ ಬರುತ್ತದೆ ಎಂದು ತಯಾರಕರು ಹೇಳಿಕೊಳ್ತಾರೆ. ಕೆಲವು ಸಾರಿ ನೀವು ಮನೆಗಳಲ್ಲಿ ಗಮನಿಸಿರಬಹುದು, ಬಲ್ಬ್ ಡಿಮ್ ಆಗಿ ಉರಿಯುತ್ತಿರುತ್ತದೆ. ಆಗ ಅಪ್ಪನೋ ಅಮ್ಮನೋ ಹೇಳುತ್ತಾರೆ ವೋಲ್ಟೇಜ್ ಕಡಿಮೆ ಬರ್ತಿರಬೇಕು ಅಂತ. ನಿಜ, ಸಾಮಾನ್ಯ ಬಲ್ಬ್ಗಳಲ್ಲಿ ವೋಲ್ಟೇಜ್ ವ್ಯತ್ಯಾಸವನ್ನು ಸಲೀಸಾಗಿ ಗಮನಿಸಬಹುದು. ಆದರೆ LED ಬಲ್ಬ್ಗಳು ಕಡಿಮೆ ವೋಲ್ಟೇಜ್ ಇದ್ದರೂ ಸರಿಯಾದ ಬೆಳಕು ನೀಡುತ್ತದೆ. ಮಾರುಕಟ್ಟೆಯಲ್ಲಿ ಇನ್ನೊಂದು ರೀತಿಯ ಬಲ್ಬ್ ಸಿಗುತ್ತದೆ, CFL ಅಂತ ಅದರ ಹೆಸರು. CFL ಬಲ್ಬ್ಗಳನ್ನು ತಯಾರಿಸುವಾಗ ಪಾದರಸವನ್ನು ಉಪಯೋಗಿಸುತ್ತಾರೆ. CFL ಬಲ್ಬ್ಗಳನ್ನು ಹೆಚ್ಚು ಉಪಯೋಗಿಸಿದರೆ ಪರಿಸರಕ್ಕೆ ಹಾನಿ ಉಂಟಾಗುತ್ತದೆ ಅನ್ನುವುದು ತಜ್ಞರ ಅಭಿಪ್ರಾಯ. LED ಬಲ್ಬ್ಗಳಲ್ಲಿ ಇಂತಹ ಯಾವುದೇ ತೊಂದರೆ ಇಲ್ಲ. LED ಬಲ್ಬ್ಗಳನ್ನು ಬಳಸಿದರೆ ಕರೆಂಟ್ ಬಿಲ್ ಕಡಿಮೆ ಬರುತ್ತದೆ, ಹೆಚ್ಚಿನ ಬೆಳಕು ಸಿಕ್ಕುತ್ತದೆ. ಆದರೆ ಮಾರುಕಟ್ಟೆಯಲ್ಲಿ ಒಂದು LED ಬಲ್ಬ್ನ ಬೆಲೆ ಸುಮಾರು 80-100 ರೂಪಾಯಿ ಇದೆ. ಇಲ್ಲಿ ಒಂದು ಸಲಹೆ ಏನಂದ್ರೆ, ಬೀದಿ ಬದಿಯಲ್ಲಿ ಮಾರಾಟವಾಗುವ ಎಲ್ ಇ ಡಿ ಬಲ್ಬ್ಗಳನ್ನು ಖರೀದಿಸಬೇಡಿ. ಅಂಗಡಿಗಳಲ್ಲಿ ಕಂಪನಿಯ ಬಲ್ಬ್ಗಳನ್ನು ಕೊಂಡ್ರೆ 1-2 ವರ್ಷ ವ್ಯಾರಂಟಿ ಸಿಗುತ್ತದೆ. ಬಂಧುಗಳೇ, ನೀವು ಗಮನಿಸಿರ್ಬೋದು ಎಲ್ಲ ಕಡೆಗಳಲ್ಲೂ ಎಲ್ ಇ ಡಿ ಬಲ್ಬ್ಗಳನ್ನೇ ಉಪಯೋಗಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗಳಲ್ಲಿ ಕೇವಲ ಎಲ್ ಇ ಡಿ ಬಲ್ಬ್ಗಳೇ ಮಾರಾಟವಾದರೆ ಅಚ್ಚರಿ ಏನು ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.
1: ನಿತ್ಯ ಜೀವನದಲ್ಲಿ ತಾಂತ್ರಿಕತೆ ಎಲ್ಲಿದೆ ಸರಳ ರೀತಿಯ ವಿವರಣೆ.
2: ಇದುವರೆಗೆ ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
4: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
3: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
4: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು,
3: ಅದು ಕೂಡ ಸಂಪೂರ್ಣ ಉಚಿತವಾಗಿ.
4: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ ಉತ್ತಮ ಸಮಾಜ.
3: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
4: ಅಥವಾ ಟೋಲ್ ಫ್ರೀ ಸಂಖ್ಯೆ 1510000 ಕರೆ ಮಾಡಿ.
5: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ, ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ, ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ, ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
6: ಮದ್ಯಪಾನ ಚಟದಿಂದ ದೂರ ಇರಿ, ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ, ರೇಡಿಯೋ ನಿನಾದ 90.4 FM.

ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕುಮಾರೇಶ್. ಟಾಕಿಂಗ್ ಟೈಮ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಮ್ಮ ಆರೋಗ್ಯ ಕೈಕೊಟ್ಟಾಗ ಫಸ್ಟ್ ಹೋದೆ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗೆ ಬರೋ ಎಲ್ಲ ಪೇಷಂಟ್ಗಳನ್ನು ನೋಡಿಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಏನ್ ಸಮಸ್ಯೆ ಅಂತ ಗೊತ್ತಾದಾಗ ನಮ್ಮ ಸೇವೆಯನ್ನು ಮಾಡೋಕೆ ಸದಾ ಸಿದ್ಧರಿರುವ ಬಹು ಅಮೂಲ್ಯ ವ್ಯಕ್ತಿಗಳು ಯಾರಂದ್ರೆ ನರ್ಸ್ಗಳು. ನರ್ಸ್ ಅಂದ್ರೆ ಕೇವಲ ರೋಗಿಯನ್ನ ನೋಡ್ಕೊಳ್ಳೋರು ಮಾತ್ರ ಅಲ್ಲ, ಸಹಾನುಭೂತಿ ಮತ್ತು ಮಾನವೀಯತೆಯ ಜೀವಂತ ರೂಪವೇ ನರ್ಸ್ಗಳು. ನರ್ಸ್ ಸೇವೆ ಅಂದ್ರೆ ಕೇವಲ ವೃತ್ತಿ ಅಲ್ಲ, ಅದು ಮಾನವ ಧರ್ಮ, ಕರ್ತವ್ಯ ಮತ್ತು ಸೇವಾಭಾವದ ಸಂಕೇತ. ಹಾಗಾಗಿ ಆರೋಗ್ಯ ರಕ್ಷಣೆಯಲ್ಲಿ ವೈದ್ಯರ ಜೊತೆಗೆ ಕಾರ್ಯನಿರ್ವಹಿಸುವ ನರ್ಸ್ಗಳು ಈ ಸಮಾಜದ ಅತ್ಯಂತ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ನರ್ಸ್ಗಳು ಆರೋಗ್ಯ ಸೇವಾ ವ್ಯವಸ್ಥೆಯ ಪ್ರಮುಖ ಆಧಾರ ಸ್ತಂಭಗಳು. ವೈದ್ಯಕೀಯ ಜ್ಞಾನ, ಮಾನವೀಯತೆ, ಸಹನೆ ಮತ್ತು ತ್ಯಾಗವನ್ನ ಒಂದೇ ವೃತ್ತಿಯಲ್ಲಿ ಒಗ್ಗೂಡಿಸುವವರು ನರ್ಸ್ಗಳು. ರೋಗಿಯ ಜನನದಿಂದ ಮರಣದವರೆಗೆ, ಅಸ್ವಸ್ಥತೆಯಿಂದ ಪುನಶ್ಚೇತನದವರೆಗೆ ಪ್ರತಿಯೊಂದು ಹಂತದಲ್ಲೂ ನರ್ಸ್ಗಳ ಸೇವೆ ಬಹುಮುಖ್ಯವಾದದ್ದು. ನರ್ಸ್ಗಳು ಕೇವಲ ಚಿಕಿತ್ಸೆಯ ಸಹಾಯಕರು ಮಾತ್ರ ಅಲ್ಲ, ರೋಗಿಯ ಜೀವದ ರಕ್ಷಕರು ಹಾಗೂ ಆರೈಕೆದಾರರು.

ರೋಗಿಗಳ ಆರೈಕೆದಾರರಾಗಿ ನರ್ಸ್ಗಳು. ಹೌದು, ನರ್ಸ್ಗಳು ರೋಗಿಯ ದೈನಂದಿನ ಆರೈಕೆಯನ್ನು ನೋಡಿಕೊಳ್ತಾರೆ. ರೋಗಿಯ ಸ್ವಚ್ಛತೆ, ಆಹಾರ, ವಿಶ್ರಾಂತಿ, ಆರಾಮ ಮತ್ತು ಸುರಕ್ಷತೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇರ್ತಾರೆ. ಕೆಲವು ರೋಗಿಗಳು ನಡೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿರ್ತಾರೆ. ಅಂತಹ ರೋಗಿಗಳ ಪ್ರತಿಯೊಂದು ಆರೈಕೆಯನ್ನು ಮಾಡ್ತಾರೆ. ಆಗ ಅವರು ಕೇವಲ ನರ್ಸ್ಗಳ ರೀತಿಯಲ್ಲಿ ಕಾಣಲ್ಲ, ಬದಲಾಗಿ ತಾಯಿಯ ರೀತಿಯಲ್ಲಿ ಕಾಣ್ತಾರೆ.

ಆರೋಗ್ಯ ಸಂರಕ್ಷಕರಾಗಿ ನರ್ಸ್ಗಳು. ಹೌದು, ರೋಗಿಯ ಆರೋಗ್ಯ ಸ್ಥಿತಿಯನ್ನು ನಿತ್ಯ ಗಮನಿಸಿ ಸಣ್ಣ ಬದಲಾವಣೆಯನ್ನು ಗುರುತಿಸಿ ತಕ್ಷಣ ವೈದ್ಯರಿಗೆ ಮಾಹಿತಿ ನೀಡುವ ಕೆಲಸವನ್ನು ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ಮಂದಿಯ ಪ್ರಾಣ ಉಳಿಸುವಲ್ಲಿ ಮೊದಲ ಪಾತ್ರವನ್ನು ನರ್ಸ್ಗಳು ಮಾಡಿರ್ತಾರೆ. ಸಂಪರ್ಕ ಸೇತುವೆಯಾಗಿ ರೋಗಿ, ವೈದ್ಯರು ಮತ್ತು ಕುಟುಂಬದವರ ನಡುವಿನ ಸಂವಹನವನ್ನು ಸುಗಮಗೊಳಿಸುವ ಜವಾಬ್ದಾರಿ ನರ್ಸ್ಗಳದ್ದಾಗಿರುತ್ತೆ. ಪ್ರತಿಯೊಂದು ಮಾಹಿತಿಯನ್ನು ರೋಗಿ ಮತ್ತು ಅವರ ಕುಟುಂಬದವರಿಗೆ ನೀಡುವ ಪ್ರಯತ್ನವನ್ನು ನರ್ಸ್ಗಳು ಮಾಡ್ತಾರೆ. ಅಷ್ಟೇ ಅಲ್ಲದೆ ರೋಗಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡುವ ಜೊತೆಗೆ ಅದರ ಪ್ರಯೋಜನವನ್ನು ಪಡೆಯಲು ಸಹಾಯ ಮಾಡ್ತಾರೆ. ಮಾನಸಿಕ ಬೆಂಬಲವನ್ನು ನೀಡ್ತಾರೆ. ಆಸ್ಪತ್ರೆಗೆ ದಾಖಲಾಗುವ ಅನೇಕ ರೋಗಿಗಳಲ್ಲಿ ಭಯ, ಆತಂಕ ಮತ್ತು ನೋವಿರುತ್ತೆ. ಇಂತಹ ಸಂದರ್ಭದಲ್ಲಿ ರೋಗಿಗಳಿಗೆ ಧೈರ್ಯ ತುಂಬುವ ಕೆಲಸವನ್ನ ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ರೋಗಿಗಳು ಚಿಕಿತ್ಸೆಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವ ಜೊತೆಗೆ ಬೇಗ ಗುಣಮುಖರಾಗ್ತಾರೆ. ಆರೋಗ್ಯ ಶಿಕ್ಷಕರಾಗಿ ನರ್ಸ್ಗಳು ಸಾರ್ವಜನಿಕ ಸ್ವಚ್ಛತೆ, ಪೋಷಣೆ, ಲಸಿಕೆ, ರೋಗ ನಿರೋಧಕ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ಪಲ್ಸ್ ಪೋಲಿಯೋ ಲಸಿಕೆ, ರಕ್ತದಾನ ಶಿಬಿರ, ಶಾಲಾ ಮಕ್ಕಳಿಗೆ ಆರೋಗ್ಯ ಅಭಿಯಾನ ಮುಂತಾದ ಕಾರ್ಯಗಳಲ್ಲಿ ನರ್ಸ್ಗಳು ತಮ್ಮ ಪಾತ್ರವನ್ನು ವಹಿಸ್ತಾರೆ.

ನರ್ಸ್ಗಳ ಕರ್ತವ್ಯಗಳು ದೈಹಿಕ, ಮಾನಸಿಕ ಮತ್ತು ತಾಂತ್ರಿಕ ಅಂಶಗಳನ್ನು ಒಳಗೊಂಡಿರುತ್ತೆ. ತಾಪಮಾನ, ರಕ್ತದೊತ್ತಡ, ನಾಡಿ, ಉಸಿರಾಟ ಪ್ರಮಾಣದ ಪರಿಶೀಲನೆ, ಔಷಧ ನೀಡುವಂಥದ್ದು, ಗಾಯಗಳ ಡ್ರೆಸ್ಸಿಂಗ್ ಮತ್ತು ಸೋಂಕು ನಿಯಂತ್ರಣ, ಶಸ್ತ್ರಚಿಕಿತ್ಸೆಯ ಮೊದಲು ಮತ್ತು ನಂತರ ರೋಗಿ ಆರೈಕೆ, ತುರ್ತು ಪರಿಸ್ಥಿತಿಯಲ್ಲಿ CPR ಮತ್ತು ಪ್ರಥಮ ಚಿಕಿತ್ಸೆ ಮುಂತಾದವುಗಳನ್ನು ನರ್ಸ್ಗಳು ಮಾಡ್ತಾರೆ. ವೈದ್ಯಕೀಯ ದಾಖಲೆಗಳ ನಿರ್ವಹಣೆಯನ್ನು ಅತ್ಯಂತ ಕ್ರಮಬದ್ಧವಾಗಿ ಮಾಡ್ತಾರೆ. ನರ್ಸ್ಗಳಿಲ್ಲದೆ ಯಾವುದೇ ಆಸ್ಪತ್ರೆ ಕಾರ್ಯನಿರ್ವಹಿಸುವುದು ಅಸಾಧ್ಯ. ರೋಗಿಯೊಂದಿಗೆ ಅತಿ ಹೆಚ್ಚು ಸಮಯ ಕಳೆಯುವವರು ನರ್ಸ್ಗಳೇ. ಚಿಕಿತ್ಸೆಯ ಯಶಸ್ಸಿಗೆ ನೇರವಾಗಿ ಪ್ರಭಾವ ಬೀರುವವರು ನರ್ಸ್ಗಳೇ. ಆರೋಗ್ಯ ಸೇವೆಯನ್ನು ಮಾನವೀಯವಾಗಿ ಮಾಡುವವರು ನರ್ಸ್ಗಳೇ.

ಆರೋಗ್ಯ ಸೇವೆಯನ್ನು ಮಾಡ್ತಾ ಸಮಾಜಕ್ಕೆ ಬಹು ಅಮೂಲ್ಯ ವ್ಯಕ್ತಿಗಳಾಗಿರುವ ನರ್ಸ್ಗಳ ಜೀವನ ಅಂದುಕೊಂಡಷ್ಟು ಸುಲಭ ಇಲ್ಲ. ಅನೇಕ ಕಠಿಣ ಪರಿಸ್ಥಿತಿಯಲ್ಲೂ ತಮ್ಮ ಸೇವೆಯನ್ನು ಮಾಡ್ತಾ ಇರುವ ನರ್ಸ್ಗಳು ತಾವು ಎದುರಿಸುವ ಸವಾಲು ತುಂಬ ಇದೆ. ದೀರ್ಘ ಸಮಯ ನಿಂತು ಕೆಲಸ, ಭಾರ ಎತ್ತುವಂಥದ್ದು, ನಿದ್ರೆಯ ಕೊರತೆ ಮುಂತಾದ ಸವಾಲುಗಳನ್ನು ನರ್ಸ್ಗಳು ಎದುರಿಸ್ತಾ ಇರ್ತಾರೆ. ಆಸ್ಪತ್ರೆ ಅಂತ ಹೇಳಿದಾಗ ಅಲ್ಲಿ ಎಲ್ಲೋ ಕಣ್ಮುಂದೆ ಕಾಣ್ತಾ ಇರುತ್ತೆ. ರೋಗಿಗಳ ಮರಣ, ನೋವು ಮತ್ತು ಕುಟುಂಬದ ದುಃಖವನ್ನು ನಿತ್ಯ ನೋಡ್ತಾ ಇರ್ತಾರೆ. ಈ ಎಲ್ಲ ಚಿತ್ರಣಗಳ ನಡುವೆ ಮಾನಸಿಕವಾಗಿ ಎಲ್ಲೂ ಕುಗ್ಗದೆ ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ ನರ್ಸ್ಗಳು. ಅಧಿಕ ಕೆಲಸದ ಒತ್ತಡ, ಕಡಿಮೆ ವಿಶ್ರಾಂತಿ, ಹೆಚ್ಚು ಕೆಲಸ ಮಾಡಿದರೂ ಅಷ್ಟೇ ವೇತನ, ಕೈಗೆ ಸಿಗೋ ವೇತನ ಕುಟುಂಬ ನಿರ್ವಹಣೆಗೂ ಸಾಕಾಗದಿರುವ ಪರಿಸ್ಥಿತಿ, ಇದೆಲ್ಲದರ ನಡುವೆ ತಮ್ಮ ಕರ್ತವ್ಯವನ್ನು ಯಾವತ್ತೂ ನರ್ಸ್ಗಳು ಮರೆಯೋದಿಲ್ಲ. ಸೋಂಕು ರೋಗಗಳು, ರಾಸಾಯನಿಕ ಔಷಧಿಗಳು, ಮಾನಸಿಕ ಹಿಂಸೆ ಮುಂತಾದವುಗಳ ನಡುವೆ ಕೆಲಸ ಮಾಡುವ ಅನಿವಾರ್ಯತೆ, ಕೆಲವೊಮ್ಮೆ ಬದಲಾದ ಶಿಫ್ಟ್ಗಳಿಂದ ತಮ್ಮ ಕೌಟುಂಬಿಕ ಜೀವನಕ್ಕೂ ತೊಂದರೆ ಆಗ್ತಾ ಇದ್ರು, ಅದೆಲ್ಲವನ್ನು ಸಹಿಸಿಕೊಂಡು ಆರೋಗ್ಯ ಸೇವೆಯಲ್ಲಿ ತೊಡಗಿಕೊಳ್ತಾರೆ. ನರ್ಸ್ಗಳ ಸೇವೆ ಆರೋಗ್ಯ ಕ್ಷೇತ್ರದ ಹೃದಯ ಭಾಗ. ಮಾನವೀಯತೆ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುತ್ತಮ ಉದಾಹರಣೆ. ರೋಗಿಯ ದೈಹಿಕ ಆರೈಕೆಯ ಜೊತೆಗೆ ಮಾನಸಿಕ ಹಾಗೂ ಭಾವನಾತ್ಮಕ ಬೆಂಬಲವನ್ನು ನೀಡುವಲ್ಲಿ ನರ್ಸ್ಗಳ ಪಾತ್ರ ಅಪಾರವಾಗಿದೆ. ವೈದ್ಯರು ನೀಡುವ ಚಿಕಿತ್ಸೆ ಯಶಸ್ವಿಯಾಗಲು ನರ್ಸ್ಗಳ ನಿತ್ಯ ಶ್ರಮ, ಕಾಳಜಿ ಮತ್ತು ಜವಾಬ್ದಾರಿ ಅನಿವಾರ್ಯವಾಗಿದೆ. ನರ್ಸ್ಗಳು ಆರೋಗ್ಯ ಕ್ಷೇತ್ರದ ಮೌನ ಶಕ್ತಿಗಳು. ಅವರ ಸೇವೆ, ತ್ಯಾಗ ಮತ್ತು ಸಹನೆ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆಯಾಗಿದೆ. ಆದ್ದರಿಂದ ನರ್ಸ್ಗಳ ಸೇವೆಯನ್ನು ಕೇವಲ ವೃತ್ತಿಯೆಂದು ಭಾವಿಸದೆ ಸಮಾಜದ ಹಿತಕ್ಕಾಗಿ ಸಮರ್ಪಿತವಾದ ಮಹಾನ್ ಸೇವೆ ಅಂತ ಪರಿಗಣಿಸಬೇಕು. ಅವರಿಗೆ ಅಗತ್ಯವಾದ ಗೌರವ ಬೆಂಬಲವನ್ನು ನೀಡಬೇಕು. ನರ್ಸ್ಗಳ ಸೇವೆಯಿಲ್ಲದೆ ಸಮರ್ಥ ಮತ್ತು ಮಾನವೀಯ ಆರೋಗ್ಯದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ ಅಲ್ವಾ?

ಯೋಗಾಚಾ ಐಕೋಪ್ಯಾನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇರೋದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಂನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ನ ನಾವೆಲ್ಲರೂ ನಮ್ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತೀನಿ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರ ಅಂದ್ರೆ ನೆರಳು ಅಂತ ಅರ್ಥ. ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನು ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ನಲ್ಲಿ ಪಾರದರ್ಶಕ ಛತ್ರಿ ಅಂದರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣೋದ್ರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನು ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತು ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನು ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರು ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದು ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದ್ ಏನೇ ಇರ್ಲಿ, ಹಾಗಾದ್ರೆ ನಾವ್ ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ನೇ ಇದ್ದು

ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ. ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳುವರೆ, ಇದು ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಭೌತಶಾಸ್ತ್ರ ಅಧ್ಯಯನದ ಆಸಕ್ತಿದಾಯಕ ಸಂಗತಿಗಳು ಮತ್ತು ಸವಾಲುಗಳು ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ಸಂದರ್ಶನ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ ಉಜಿರೆ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ. ಸಂದರ್ಶನ ನಡೆಸಿಕೊಡುವವರು VK ಕಡಬ.
1: ಕೇಳುಗ ಮಿತ್ರರಿಗೆ ಆತ್ಮೀಯವಾದ ನಮಸ್ಕಾರಗಳು. ಇವತ್ತು ನಮ್ಮೊಂದಿಗಿರುವವರು ಡಾಕ್ಟರ್ ರಾಘವೇಂದ್ರ ಎಸ್ ಅವರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಉಜಿರೆ ಇಲ್ಲಿ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಅಲ್ಲದೆ ಸಹ ಪ್ರಾಧ್ಯಾಪಕರಾಗಿ ಕಳೆದ 13 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಹಲವು ಸೆಮಿನಾರ್ಗಳಲ್ಲಿ ಭಾಗವಹಿಸಿ ಭೌತಶಾಸ್ತ್ರ ಸಂಬಂಧಿ ವಿಚಾರಗಳನ್ನು ಅವರು ವಿದ್ಯಾರ್ಥಿಗಳಿಗೆ ಮತ್ತು ಜನತೆಗೆ ವಿಚಾರ ಮಂಡಿಸಿದ್ದಾರೆ. ಅವರು ಇವತ್ತು ಭೌತಶಾಸ್ತ್ರದ ಕುರಿತಾಗಿ ನಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಡಾಕ್ಟರ್ ರಾಘವೇಂದ್ರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಸರ್.
1: ಸಾಮಾನ್ಯವಾಗಿ ನಾವು ಯಾವುದೇ ಕಾರ್ಯಕ್ರಮ ಇರಲಿ ಸಾಹಿತ್ಯ ಮಾತಾಡ್ತೇವೆ ಅಥವಾ ಯಾವುದಾದ್ರೂ ಬೇರೆ ಬೇರೆ ವಿಮರ್ಶೆಗಳ ಬಗ್ಗೆ ಮಾತಾಡ್ತೇವೆ, ಆದ್ರೆ ಭೌತಶಾಸ್ತ್ರದ ಕುರಿತು ನಾವು ಚರ್ಚೆಗಳನ್ನ ಮಾಡುವಂತದ್ದು ಬಹಳ ಕಡಿಮೆ ಅಂತ ಅನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಈಗ ಈ ಭೌತಶಾಸ್ತ್ರ ಅಂತ ನಾವು ಹೇಳ್ತೇವೆ, ಈ ಪರಿಕಲ್ಪನೆಯನ್ನ ನಾವು ನಿತ್ಯ ಜೀವನದಲ್ಲಿ ಹೇಗೆ ಪಡೆಯಬಹುದು ಅಂತ ಹೇಳ್ತೀರಾ ಸರ್?
2: ಖಂಡಿತವಾಗಿ ಸರ್, ತುಂಬಾ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನನಗೆ ತುಂಬಾ ಕುತೂಹಲ ಅನ್ಸ್ತಕ್ಕಂಥದ್ದು ಏನು ಅಂದ್ರೆ, ನಮ್ಮ ಸುತ್ತಮುತ್ತ, ನಮ್ಮ ನಡುವೆ, ನಮ್ಮ ಒಳಗೆ, ನಮ್ಮ ಹೊರಗೆ, ಎಲ್ಲಾ ಕಡೆ ಕೂಡ ಭೌತಶಾಸ್ತ್ರ ಫಿಸಿಕ್ಸ್ ಕಾಣಸಿಗುತ್ತೆ, ಅದರ ನಿಯಮಗಳು ನೋಡಿ ಸಿಗುತ್ತವೆ. ಆದ್ರೆ ಅದು ಗೋಚರಿಸೋದಿಲ್ಲ ನಮಗೆ, ಅಥವಾ ನಾವು ಅದ್ರ ಬಗ್ಗೆ ಗಮನ ಇಟ್ಟು ನೋಡೋದಿಲ್ಲ. ಈಗ ನೋಡಿ, ಉದಾಹರಣೆಗೆ ಮಡಿಕೆಯಲ್ಲಿ ನೀರಿಟ್ಟು ಸ್ವಲ್ಪ ಹೊತ್ತಾದ ನಂತರ ಆ ನೀರು ತಂಪಾಗಿರುತ್ತೆ, ನೀವು ಗಮನಿಸಿದಿರಾ?
1: ಹೌದು,
2: ಇದು ಭೌತಶಾಸ್ತ್ರದ ಒಂದು ನಿಯಮ. ಒಂದು ಧೂಳಿನ ಕಣದಿಂದ ಹಿಡಿದು ಒಂದು ನಕ್ಷತ್ರ ಪುಂಜದ ತನಕ, ಗ್ಯಾಲಕ್ಸಿ, ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಒಂದೇ ರೀತಿಯಾದಂತಹ ಈ ಅಣು ಪರಮಾಣುಗಳಿಂದ, ಘನವಾದಂತಹ ಒಂದು ದ್ರವದಿಂದ ಹಿಡಿದು ಅನಿಲದಿಂದ ಹಿಡಿದು ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಈ ರೀತಿಯಾದಂತಹ ಅಣು ಪರಮಾಣುಗಳಿಂದಾನೆ. ಆದ್ರೂ ಕೂಡ ಎಷ್ಟು ವೈವಿಧ್ಯತೆ ನೋಡಿ.
1: ಹೌದು,
2: ಅದೇ ರೀತಿ ಈಗ ನಮಗೆ ಆಹಾರ ಸಿಗದೇನೆ ನಮಗೆ ತರಕಾರಿ, ಹಣ್ಣು, ಗಿಡ ಇವುಗಳಿಂದ ಅವುಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಅದನ್ನು ತಯಾರಿಸ್ಕೊಳ್ಳೋಕೆ ಅದಕ್ಕೆ ಗಾಳಿ ಜೊತೆ ಬೆಳಕು ಬೇಕು. ಆ ಬೆಳಕು ಹೇಗೆ ಹರಡುತ್ತೆ, ಹೇಗೆ ಅದು ಗಿಡದ ಜೊತೆ ಸೇರಿಕೊಂಡು ಈ ಕ್ಲೋರೋಫಿಲ್ ಜೊತೆ ಅದು ಉತ್ಪಾದನೆ ಮಾಡುತ್ತೆ, ಇದು ಕೂಡ ಒಂದು ಭೌತಶಾಸ್ತ್ರದ ನಿಯಮನೇ ಕೂಡ. ಅದೇ ರೀತಿ ನೀರು ಆವಿ ಆಗೋದ್ರಿಂದ ಹಿಡಿದು ಗಾಳಿ ಬೀಸೋದ್ರಿಂದ ಹಿಡಿದು ಗುಡುಗು ಸಿಡಿಲು, ಸುತ್ತಮುತ್ತಲಿನ ನಮ್ಮ ಎಲ್ಲಾ ಉಪಕರಣಗಳು, ಸಲಕರಣಗಳು, ಒಂದು ಸ್ಪ್ರಿಂಗ್ ಇಂದ ಹಿಡಿದು ಇಲ್ಲಿ ನಾವು ರೆಕಾರ್ಡ್ ಮಾಡ್ತಿರೋಂತಹ ಪ್ರತಿಯೊಂದು ಡಿವೈಸ್ಗಳಿಂದ ಹಿಡಿದು ಎಲ್ಲಾದ್ರಲ್ಲೂ ಕೂಡ ಭೌತಶಾಸ್ತ್ರ ಅಡಗಿದೆ. ಸಂಗೀತದಲ್ಲೂ ಅಷ್ಟೇ, ಸಾಹಿತ್ಯದಲ್ಲೂ ಅಷ್ಟೇನೆ, ಎಲ್ಲಾ ಕಡೆ ಭೌತಶಾಸ್ತ್ರ ಕಾಣಸಿಗುತ್ತೆ. ಆದ್ರೆ ನಾವು ಅದನ್ನು ಗಮನಿಸೋದಿಲ್ಲ, ಇದು ತುಂಬಾ ದುಃಖಕರ ಸಂಗತಿ. ಇದು
1: ಭೌತಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನಿಮ್ಗೆ ಇದು ಹೇಗೆ ಆಸಕ್ತಿ ಬಂತು?
2: ತುಂಬಾ ಒಳ್ಳೆಯ ಮತ್ತೆ ಅದೇ ಸಮಯದಲ್ಲಿ ತುಂಬಾ ಕ್ಲಿಷ್ಟಕರವಾದ ಪ್ರಶ್ನೆ ಅಂತ ಅನ್ಸುತ್ತೆ ನನಗೆ. ಸರ್, ನಾನು ತುಂಬಾ ಚಿಕ್ಕವನಿರ್ಬೇಕಾದ್ರೇನೆ ನನಗೆ ಭೌತಶಾಸ್ತ್ರನೇ ಓದಬೇಕು, ಅದರಲ್ಲೂ ಸೈದ್ಧಾಂತಿಕ ಭೌತಶಾಸ್ತ್ರನೇ ಓದಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ತಂದೆ ಕೂಡ ಭೌತಶಾಸ್ತ್ರದಲ್ಲೇ ಸ್ನಾತಕೋತ್ತರ ಪದವಿನ ಪಡೆದಂಥವ್ರು. ತದನಂತರ ಕಾರಣಾಂತರಗಳಿಂದ ಅವರಿಗೆ ಅದೇ ಕ್ಷೇತ್ರದಲ್ಲಿ ಮುಂದುವರಿಯಕ್ಕಾಗಲಿಲ್ಲ, ಆದರೆ ಅವರು ಅದರಲ್ಲಿ ಆಸಕ್ತಿನ ಉಳಿಸ್ಕೊಂಡಿದ್ರು. ಹೀಗೆ ಸಂಜೆ ಹೊತ್ತು ನನ್ನನ್ನು ವಾಯುವಿಹಾರಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಅವರ ಸ್ಟೂಡೆಂಟ್ ಡೇಸಿನ ಬಗ್ಗೆ, ಅವರ ಅನುಭವಗಳನ್ನು ಹಂಚಿಕೊಳ್ತಾ ಅದು ಇದನ್ನು ಹೇಳ್ತಾ ಇರ್ತಿದ್ರು. ಅವಾಗಲಿಂದನೇ ನನಗೆ ಕುತೂಹಲ ಶುರುವಾಯಿತು. ಸುತ್ತಮುತ್ತ ಪ್ರಕೃತಿ, ಪ್ರಕೃತಿ ಜೊತೆ ನಮ್ಮ ಒಡನಾಟ, ಇದೆಲ್ಲವೂ ಕೂಡ ಭೌತಶಾಸ್ತ್ರದಿಂದ ಅರ್ಥ ಮಾಡ್ಕೋಬಹುದು ಅನ್ನೋದೇ ನನಗೆ ಒಂದು ರೀತಿ ರೋಚಕ ಸಂಗತಿ ನನಗೆ. ತದನಂತರ ಸರ್, ಪುಸ್ತಕ ಓದೋ ಒಂದು ಒಳ್ಳೆ ಹವ್ಯಾಸ ಚಟನ ಬೆಳೆಸ್ಕೊಂಡ್ಬಿಟ್ಟೆ ನಾನು ಅದೃಷ್ಟವಶಾತ್. ಹೀಗೆ ಪುಸ್ತಕಗಳನ್ನು ಓದ್ತಾ ಓದ್ತಾ ಕೆಲವರು ಅದ್ಭುತ ಪುಸ್ತಕಗಳು, ಕೆಲವರು ಅದ್ಭುತ ವಿಜ್ಞಾನಿಗಳ ಜೀವನದ ಬಗ್ಗೆ, ಸಾಧನೆ ಬಗ್ಗೆ ಓದಿ ಸಣ್ಣ ವಯಸ್ಸಿಂದನೇ ನನಗೆ ಒಂದು ರೀತಿ ತುಂಬ ಪ್ರೇರಣೆ ಸಿಕ್ತು ನನಗೆ. ಹಾಗಾಗಿ ಹೋಗ್ತಾ ಹೋಗ್ತಾ ಇನ್ನೂ ಆಳ ಆಗ್ಲ ನೋಡ್ತಾ ನೋಡ್ತಾ ಏನೋ ಒಂದು ರೀತಿ ಒಂದು ರೊಮ್ಯಾನ್ಸ್ ಆಗೋಯ್ತು ನನಗೆ ಸಬ್ಜೆಕ್ಟ್ ಜೊತೆ. ಹಾಗಾಗಿ ಅದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಅನ್ನಿಸ್ತು.
1: ಭೌತಶಾಸ್ತ್ರದ ಎಲ್ಲಾ ಆಯಾಮಗಳನ್ನ ಕಲಿಯುವಂತ ವಾತಾವರಣ ನಿಮ್ಮ ಕಲಿಕೆ ಅವಧಿಯಲ್ಲಿ ಇತ್ತ?
2: ಇತ್ತು ಅಂತ ಕರಾರುವಕ್ಕಾಗಿ ಹೇಳಲಾರೆ, ಒದಗಿಸ್ಕೊಂಡೇ ಕೆಲವು ಮಟ್ಟಕ್ಕೆ ದೊರಕ್ತು. ಕೆಲವು ಹೀಗೆ ಕಾಕ ತಳಿಯುವಾಗಿ ಕೆಲವಾರು ಅನುಭವಗಳು, ಅನುಬಂಧಗಳು, ಹೀಗೆ ಒಟ್ಟಿನಲ್ಲಿ ಆಯ್ತು ಹೇಗೋ ಒಂದು ರೀತಿ ಸಿಕ್ತು.
1: ಭೌತಶಾಸ್ತ್ರದ ವಿಸ್ತರಣೆ ಅಥವಾ ವಿವಿಧ ಆಯಾಮಗಳ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಅಂತ ಅನಿಸುತ್ತೆ ಸರ್, ಅದನ್ನ ಯಾವ ರೀತಿ ತಾವು ಹೇಳ್ತೀರಾ?
2: ಸಂಕ್ಷಿಪ್ತವಾಗಿ ನಿಮ್ಗೆ ಅದೇ ನಾನು ಅವಾಗಲೇ ಕುತೂಹಲಕಾರಿ ಅಂತ ಹೇಳಿದ್ನಲ್ಲ ನಿಮಗೆ, ಎಲ್ಲಾ ರೀತಿಲೂ ಆಯಿಂದ ಆವರೆಗೂ ನೋಡಿ ಪ್ರಕೃತಿ. ಈಗ ಈ ಭೌತಶಾಸ್ತ್ರ ಇಂಗ್ಲಿಷ್ ಅಲ್ಲಿ ಫಿಸಿಕ್ಸ್ ಅಂತ ನಾವೇನ್ ಹೇಳ್ತೀವಿ, ಈ ಫಿಸಿಕ್ಸ್ ಅನ್ನೋ ಪದದ ವ್ಯುತ್ಪತ್ತಿನೇ ಗ್ರೀಕಿನ ಫಿಸಿಕಾ ಅನ್ನೋ ಪದದಿಂದ. ಫಿಸಿಕಾ ಅಂದ್ರೆ ಗ್ರೀಕ್ ಅಲ್ಲಿ ಪ್ರಕೃತಿ ಅಂತ. ಸೊ ಪ್ರಕೃತಿಲಿ ಗೋಚರ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಭೌತಶಾಸ್ತ್ರದ ಅಧ್ಯಯನದಲ್ಲಿ ಒಳಪಡುತ್ತೆ. ಹಾಗಾಗಿ ನಾವು ನೋಡೋದು, ನೋಡದಲ್ಲೇ ಇರೋವಂಥದ್ದು, ಅನುಭವಿಸೋದು, ಇವೆಲ್ಲವೂ ಕೂಡ ಭೌತಶಾಸ್ತ್ರದ ಆಯಾಮದಲ್ಲಿ ಬರುತ್ತೆ. ತುಂಬಾ ಸಂಕೀರ್ಣವಾದಂತಹ ತೀಕ್ಷ್ಣವಾದಂಥದ್ರಿಂದ ಹಿಡಿದು ತುಂಬಾ ಘನವಾದಂಥದ್ದು, ತುಂಬಾ ಲಘುವಾದಂಥದ್ದು, ಎಲ್ಲಾ ರೀತಿಯಾದಂತಹ ರಚನೆಗಳನ್ನು ಕೂಡ ಭೌತಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಒಂದು ಆಟಮ್ ಅಂತ ಏನ್ ಹೇಳ್ತೀವಿ, ಅಣು, ಪರಮಾಣು, ಇಲ್ಲಿಂದ ಹಿಡಿದು ಒಂದು ಗ್ಯಾಲಕ್ಸಿ, ಬ್ಲ್ಯಾಕ್ ಹೋಲ್ ಅಂತೆಲ್ಲ ನಾವೇನ್ ಹೇಳ್ತೀವಿ. ಸೊ ಅತಿ ಚಿಕ್ಕದ್ರಿಂದ ಹಿಡಿದು ಅತಿ ದೊಡ್ಡದ್ರ ತನಕ ಎಲ್ಲಾದೂ ಕೂಡ ಈ ಭೌತಶಾಸ್ತ್ರದಲ್ಲೇ ಬರುತ್ತೆ. ಹಾಗಾಗಿ ಪ್ರಕೃತಿಯ ಎಲ್ಲಾ ನಿಯಮಗಳನ್ನು ಅರ್ಥೈಸಿಕೊಳ್ಳುವಂತ ಒಂದು ಸಂಗತಿ ಭೌತಶಾಸ್ತ್ರದಲ್ಲಿ ನೋಡ ಸಿಗುತ್ತೆ.
1: ನೀವು ಹೇಳಿದಾಗಿನಿ ಅದರ ಮೂಲ ಪದ ನೋಡುವಾಗ ಪ್ರಕೃತಿ ಅಂತ ಹೇಳ್ತೀರಿ. ಪ್ರಕೃತಿ ಅಂದ ಮೇಲೆ ಹವಾಮಾನಕ್ಕೂ ಒಂದು ರೀತಿಯಾದಂತಹ ಸಂಪರ್ಕ ಇದೇ ಇರುತ್ತೆ. ಈ ಬದಲಾದ ಹವಾಮಾನಕ್ಕೂ ಮತ್ತೆ ಭೌತಶಾಸ್ತ್ರಕ್ಕೂ ಯಾವ ರೀತಿ ತಾವು ಸಂಬಂಧ ಕಲ್ಪಿಸ್ತೀರಿ, ಮತ್ತೆ ಅದನ್ನ ನಾವು ಹೇಗೆ ಕಲ್ಪಿಸಿಕೊಳ್ಬಹುದು?
2: ಬಹಳ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನೋಡ್ತಾ ಇದೀವಿ ಈಗಾಗ್ಲೇನೆ ಧಗೆ ಶಕೆ ಎಷ್ಟ್ರ ಮಟ್ಟಿಗೆ ತಡ್ಕೊಳಕ್ ಆಗ್ದಲೇ ಇರೋಷ್ಟು ಆಗಿದೆ ಅಂತ. ಖಂಡಿತವಾಗ್ಲೂ ಭೌತಶಾಸ್ತ್ರಕ್ಕೆ ಅದಕ್ಕೂ ಸಂಬಂಧ ಅನ್ನೋದಿಲ್ಲ, ಆದ್ರೆ ಭೌತಶಾಸ್ತ್ರದಿಂದ ಅದನ್ನ ತಿಳ್ಕೊಳ್ಬಹುದು. ಬಹುಶಃ ನಾವು ಏನು ದೈನಂದಿನ ನಮ್ಮ ಚಟುವಟಿಕೆಗಳಿದಾವೆ, ಪ್ರದೂಷಣೆ ಆಗಿರಬಹುದು ಅಥವಾ ನಮ್ಮ ವಾಹನಗಳ ಬಳಕೆ ಆಗಿರಬಹುದು, ಇದೆಲ್ಲವೂ ಕೂಡ, ಮತ್ತೆ ನಾವು ರಸ್ತೆ ಅಗಲೀಕರಣ ಮಾಡೋದಕ್ಕಾಗಿ ಗಿಡ ಮರಗಳನ್ನೆಲ್ಲ ಕಡಿತಿದೀವಿ, ಗುಡ್ಡನ್ನೆಲ್ಲದನ್ನು ನಾವು ಸಮತಟ್ಟು ಮಾಡ್ತಾ ಇದೀವಿ, ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿಯ ಜೊತೆ ನಾವು ಏನು ಹಸ್ತಕ್ಷೇಪ ಮಾಡ್ತಿದೀವಿ, ಇದರಿಂದಾಗಿ ಇದರ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸೈಡ್ ಎಫೆಕ್ಟ್ ರೀತಿಯಲ್ಲಿ ಇದೆಲ್ಲವೂ ಕೂಡ ಮಾರ್ಪಾಡಾಗ್ತಾ ಇದೆ. ಹಾಗಾಗಿ ಹವಾಮಾನ ಬದಲಾಗ್ತಾ ಇದೆ, ಮತ್ತೆ ನಮ್ಮ ಗ್ಲೋಬಲ್ ವಾರ್ಮಿಂಗ್

0: ವ್ಯವಸ್ಥೆ ಅನ್ನೋದೇನಿದೆ ಆ ವ್ಯವಸ್ಥೆ ದೇಶ ಕಾಲಕ್ಕೆ ತಕ್ಕಂತೆ ಬದಲಾಗಿ ತನ್ನ ಸ್ವರೂಪ ಏನಿದೆ ಆ ಸ್ವರೂಪಕ್ಕೆ ನ್ಯಾಯ ಸಲ್ಲಿಸ್ತಾ ಇದೆಯಾ ಅನ್ನೋ ಪ್ರಶ್ನೆನ ಕೇಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವತ್ತು ಇವತ್ತಿನ ಮೇಷ್ಟ್ರು ಬರೀ ಪಾಠ ಮಾಡೋದನ್ನ ಮಾತ್ರ ಅವಲಂಬಿಸಿಲ್ಲ, ಅದ್ರ ಜೊತೆಲಿ ಹತ್ತಲವಾರು ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಸೊ ಇದ್ರ ಎಡೆಯಲ್ಲಿ ಎಷ್ಟು ಮಟ್ಟಿಗೆ ಪಾಠಕ್ಕೆ ನ್ಯಾಯ ಸಲ್ಲಿಸಕಾದೀತು ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಒಂದು, ಎರಡನೇದಾಗಿ ಇದು ಯಾಕೋ ಇತ್ತೀಚೆಗೆ ನಾವು ನಮ್ಮ ಈ ಡೋರ್ ಡೆಲಿವರಿ, ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ, ಈ ಡೆಲಿವರಿಗಳ ನಡುವೆ ಸಿಗಾಕೊಂಡು ತಂತ್ರಜ್ಞಾನದ ಜಟಿಲ ಸಮಸ್ಯೆನಲ್ಲಿ ನಾವು ಯಾವುದರಲ್ಲೂ ಕಷ್ಟಪಡೋದಿಕ್ಕೇನೆ ನಾವು ರೆಡಿ ಇಲ್ಲ. ಇವತ್ತು ಎಲ್ಲದೂ ಸುಲಭವಾಗಿ ಆಗ್ಬಿಡ್ಬೇಕು ನೋಡಿ ನಮಗೆ, ಹಾಗಾಗಿ ಯಾರು ಕಷ್ಟಪಡೋದಕ್ಕೆ ರೆಡಿ ಇಲ್ಲ. ಓದು ಕೂಡ ಸುಲಭವಾಗಿ ಆಗ್ಬೇಕು, ಸಮಯ ಕೂಡ ಉಳಿಬೇಕು, ಕಷ್ಟಪಡೋದಕ್ಕೆ ಆಸಕ್ತಿ ಇಲ್ಲ, ಮತ್ತು ಓದು ಮುಗಿತಿದ್ದಾಗೇನೆ ಕೆಲಸ ತನಗೆ ತಾನಾಗಿ ಹುಡುಕೊಂಡು ಬರ್ಬೇಕು. ಹಾಗಾಗಿ ಕೆಲಸ ಸುಲಭವಾಗಿ ಸಿಗ್ತಕ್ಕಂತ ಬೇರೆ ಬೇರೆ ವಿಷಯಗಳನ್ನ ಅರಿಸ್ಕೊಂಡು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈಗ ಪಿ ಯು ಸಿ ನಲ್ಲೇ ನೋಡಿ ನೀವು, ಇಂಜಿನಿಯರಿಂಗ್, ಮೆಡಿಕಲ್, ಸೈನ್ಸ್ ಮಟ್ಟಕ್ಕೆ ಮಾತಾಡೋದಾದ್ರೆ ಸಿಇಟಿ, ನೀಟ್, ಜೆಇ, ಇಂಜಿನಿಯರಿಂಗ್, ಮೆಡಿಕಲ್, ಕೋಚಿಂಗ್, ಇದಕ್ಕೇನೆ ಪ್ರಾಶಸ್ತ್ಯ ಜಾಸ್ತಿ ಕೊಟ್ಟು ಬೇಸಿಕ್ ಸೈನ್ಸಿಗೆ ಮಕ್ಕಳು ಬರ್ತಾ ಇಲ್ಲ, ಬಿ ಎಸ್ ಸಿಗೆ ಮಕ್ಕಳು ಬರ್ತಾ ಇಲ್ಲ ಅಂತ ನಾವು ಹೇಳೋದು ತುಂಬಾ ಒಂದು ರೀತಿ ಹಾಸ್ಯಾಸ್ಪದನೂ ಕೂಡ, ಮತ್ತೆ ಒಂದು ರೀತಿಯ ವಿಡಂಬನೆ ಕೂಡ ಅಂತ ಅನ್ಸುತ್ತೆ ನನಗೆ. ಮತ್ತೆ ಹೈಸ್ಕೂಲು, ಪಿ ಯು ಸಿ ಲೆವೆಲ್ ಅಲ್ಲಿ ಈ ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ಗಳು ಏನಿದಾವೆ ಇದನ್ನ ಪಾಠ ಮಾಡಿ ಮಕ್ಕಳನ್ನ ಹುರಿದುಂಬಿಸಿ ಈ ಫೀಲ್ಡ್ ಅಲ್ಲಿ ನೀವು ಮುಂದುವರಿಬೇಕು ಅನ್ನೋ ರೀತಿನಲ್ಲಿ ಮಾರ್ಗದರ್ಶನ ಕೊಡೋ ಮೇಷ್ಟ್ರಗಳ ಸಂಖ್ಯೆ ಕೂಡ ತುಂಬಾ ಕಮ್ಮಿ ಆಗಿದೆ ಅನ್ಸುತ್ತೆ. ಇವು ತುಂಬಾ ದೊಡ್ಡ ಸವಾಲುಗಳು. ಇದಲ್ದಲೇನೆ ಸರ್, ಅದೇ ಜಾಗತೀಕರಣ ಆಗಿ ಇವತ್ತು ಯಾರಿಗೂ ಕೂಡ ಸಂಬಳ, ಜೀವನ ಇದನ್ನ ನೋಡೋ ಆಯಾಮಗಳಿದಾವಲ್ಲ, ಮುಂಚಿನ ತರ ಇಲ್ವೇನೋ, ಅಥವಾ ನಾನೊಬ್ಬ ಸೆಂಟಿಮೆಂಟಲ್ ಫೂಲ್ ಏನೋ ಗೊತ್ತಿಲ್ಲ, ಬಟ್ ನನಗೆ ಹಾಗೆ ಅನ್ಸುತ್ತೆ. ಏಕೆಂದ್ರೆ ಭೌತಶಾಸ್ತ್ರ ಅಷ್ಟು ಸುಲಭವಾದ ಸಬ್ಜೆಕ್ಟ್ ಅಲ್ಲ, ಕಷ್ಟ ಅನ್ಸುತ್ತೆ ಸ್ಟೂಡೆಂಟ್ಸಿಗೆ, ಕಷ್ಟ ಪಡೋದಕ್ಕೆ ಆಸಕ್ತಿ ಇಲ್ಲ ಅವರಿಗೆ, ಮತ್ತೆ ಕೆಲಸ ಕೂಡ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ, ಕಾಂಪಿಟೆಂಟ್ ಆಗಿರ್ಬೇಕು. ಈಗ ಇಂಜಿನಿಯರಿಂಗ್ ಮಾಡಿದ್ರೆ 4 ವರ್ಷ ಓದಿದ ನಂತರ ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಸಿಗೋ ಸಾಧ್ಯತೆಗಳು ಜಾಸ್ತಿ ನೀವು ಹೋಲಿಸಿ ನೋಡಿದ್ರೆ. ಹಾಗಾಗಿ ಬೇಸಿಕ್ ಸೈನ್ಸಿಗೆ ಡಿಮಾಂಡ್ ಕಮ್ಮಿ ಆಗಿದೆ. ಮತ್ತೆ ಸರ್, ನಾವು ಏನೇ ಪಾಲಿಸಿಗಳನ್ನ ಮಾಡಬಹುದು, ಎನ್ ಇ ಪಿ ಅಂತ ಇರ್ಬೋದು, ಎಸ್ ಎ ಪಿ ಇರ್ಬೋದು, ಯಾವುದೇ ರೀತಿಯಾದಂತಹ ಪಾಲಿಸಿಗಳನ್ನ ಮಾಡಿದ್ರು ಕೂಡ ಆನ್ ಪೇಪರ್ ಆ ಪಾಲಿಸಿ ತುಂಬಾ ಚೆನ್ನಾಗೇ ಇರುತ್ತೆ. ಆದ್ರೆ ಸರ್, ಮನಸ್ಸು, ಮನಸ್ಥಿತಿಗಳು ಬದಲಾಗದಲೇನೆ ಯಾವ ಪಾಲಿಸಿನೂ ಕೂಡ ಪ್ರಯೋಜನ ಆಗೋದಿಲ್ಲ. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು,
1: ಕಾರ್ಯರೂಪಕ್ಕೆ
0: ಬರಬೇಕು ಅಂತಂದ್ರೆ ಮೈಂಡ್ ಸೆಟ್ಗಳು ಚೇಂಜ್ ಆಗ್ಬೇಕು, ಬರೀ ಕಾನೂನು ಇದ್ರೆ ಸಾಲೋದಿಲ್ಲ. ಸೊ ಇವೆಲ್ಲವೂ ಕೂಡ ಸೇರ್ಕೊಂಡು ತುಂಬಾ ಚಾಲೆಂಜಸ್ ಇದೆ ನಮ್ಮ ಸಬ್ಜೆಕ್ಟಿಗೆ ಈಗ ಅಂತ ನನ್ನ ಅನಿಸಿಕೆ.
1: ಈಗ ತುಂಬಾ ಮಂದಿ ಬೇರೆ ಬೇರೆ ವಿಷಯಗಳನ್ನ ಬೇಗನೆ ಆಯ್ದುಕೊಳ್ತಾರೆ. ಈಗ ಭೌತಶಾಸ್ತ್ರವನ್ನು ಕೂಡ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆಸಕ್ತಿ ಬೇಕೇ ಬೇಕಾಗ್ತದೆ. ಭೌತಶಾಸ್ತ್ರ ಸಂಬಂಧಿ ವಿಷಯಗಳನ್ನ ನಾವೊಂದು ಅವರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳಿದ್ರೆ, ಅಥವಾ ಆಸಕ್ತಿ ಮೂಡಿಸಬೇಕು ಅಂತ ಹೇಳಿದ್ರೆ, ಜನಸಾಮಾನ್ಯರಾಗಿ ನಾವು ಏನ್ ಮಾಡಬೇಕು?
0: ತುಂಬಾ ಏನು ಜಾಸ್ತಿ ಮಾಡಬೇಕಾಗಿಲ್ಲ ನನಗನ್ಸೋ ಮಟ್ಟಕ್ಕೆ, ಕುತೂಹಲ ಕೆರಳಿಸ್ಬೇಕು ಅಷ್ಟೇ ಸರ್. ಮಕ್ಕಳಿಗೆ ಇರದೇ ಅದು, ಅವ್ರ ಮಕ್ಕಳು ಅಂತ ಕರೆಯೋದು ನಾವು ಅದೇ ಕಾರಣಕ್ಕೆ. ಅವರ ಶಕ್ತಿ, ಅವರ ಎನರ್ಜಿ ಇದೆಯಲ್ಲ, ಅದು ಅಸಾಧಾರಣ ಅದು. ಮತ್ತೆ ಅವ್ರ ಕುತೂಹಲನು ಅಷ್ಟೇನೆ. ನೀವು ನೋಡಿರ್ಬೋದು ಮಕ್ಕಳು ಎಂತೆಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಕೆಲವು ಸರಿ ಅದು ನಿಮಗೆ ತುಂಬಾ ಕ್ಷುಲ್ಲಕ ಅನ್ನಿಸ್ಬೋದು, ಅಥವಾ ಇದೇನಿದು ಅಂತ ಅನ್ನಿಸ್ಬೋದು. ಆದ್ರೆ ಮಕ್ಕಳು ತುಂಬಾ ಘನವಾದಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ ನೋಡಿ, ಪ್ರಶ್ನೆ ಕೇಳಬೇಕು ಅಂದ್ರೆ ಅದ್ರ ಹಿಂದೆ ಒಂದು ಯೋಚನೆ ಇದೆ, ಒಂದು ಯೋಚನಾ ಲಹರಿ ಇದೆ. ಈ ಪ್ರಶ್ನೆ ಕೇಳೋ ಅಂತ ಒಂದು ಒಂದು ಚಟುವಟಿಕೆ ಇದೆಯಲ್ಲ ಮಕ್ಕಳಲ್ಲಿ, ಅದನ್ನ ಪ್ರೋತ್ಸಾಹಿಸಿದ್ರೆ ಸಾಕು ನಾವು, ಆ ಕುತೂಹಲನ ಕೆರಳಿಸಿದ್ರೆ ಸಾಕು ನಾವು. ಮತ್ತೆ ಅವ್ರಿಗೆ ಅವ್ರದೇ ಆದಂತ ದಾರಿ ಹುಡುಕೊಳ್ಳೋದಕ್ಕೆ ಅವಕಾಶಾಸ್ಪದ ಕೊಡಬೇಕು. ಈ ರೀತಿ ಒಂದು ಸಹಕಾರ ಕೊಟ್ರೆ ನಾವು ಮಕ್ಕಳನ್ನ ಆ ವಯಸ್ಸಿನಲ್ಲೇನೆ ನಾವು ಅವ್ರನ್ನ ಪೋಷಿಸಿದ್ರೆ, ಅವ್ರಿಗೆ ನಾವು ಗುರುದುಂಬಿಸಿ ಅವರಿಗೆ ಒಳ್ಳೆ ಮೋಟಿವೇಶನ್, ಎನ್ಕರೇಜ್ಮೆಂಟ್ ಕೊಟ್ಟು ಬೇರೆ ಇನ್ನೇನು ಬೇಕಾಗಿಲ್ಲ.
1: ಈಗ ನೀವು ಸುಮಾರು 13 ವರ್ಷಗಳಿಂದ ಭೌತಶಾಸ್ತ್ರ ವಿಷಯದ ಬಗ್ಗೆ ಪರಿಣತಿಯನ್ನ ಪಡೆದಿದ್ದೀರಿ, ಅದರ ಬಗ್ಗೆ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀರಿ. ಈಗ ಸಾಮಾನ್ಯವಾಗಿ ಭೌತಶಾಸ್ತ್ರ ಸಂಬಂಧಿ ಕೋರ್ಸ್ಗೆ ಸೇರ್ಬೇಕು ಅಂತ ಹೇಳುವವರಿಗೆ ಒಂದು ಬೇಸಿಕ್ ಅರ್ಹತೆಗಳು ಬೇಕು ಅಂತ ಅನಿಸುತ್ತಾ?
0: ಖಂಡಿತ ಸರ್, ಖಂಡಿತ. ತಾತ್ವಿಕವಾಗಿ ಅವರಿಗೆ ಬಿ ಎಸ್ ಸಿ ನಲ್ಲಿ ಫಿಸಿಕ್ಸ್ ಓದಿರಲೇಬೇಕು, ಮ್ಯಾಥಮೆಟಿಕ್ಸ್ ಓದಿರಲೇಬೇಕು, ಇಷ್ಟು ಪರ್ಸೆಂಟ್ ಇರಲೇಬೇಕು ಮಿನಿಮಮ್ ಅಂತ ಇರುತ್ತೆ. ಇದಲ್ದಲ್ಲೇನೆ ಸರ್, ಅದೇ ಮೂಲಭೂತವಾದಂತಹ ಆ ಒಂದು ಹಸಿವು ಬೇಕು ಸರ್. ಆ ಹಸಿವು ಇಲ್ದಲೇ ಇದ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಊಟ ತಯಾರಿಸಿ ಇಡಬಹುದು, ಇಂತ ಮೃಷ್ಟಾನ್ನ ಭೋಜನನೇ ನಿಮ್ ಮುಂದೆ ಇಟ್ಟಿರ್ಬೋದು. ಹಸಿವಿಲ್ದಲೇ ಏನು ಪ್ರಯೋಜನ ಇಲ್ಲ ನೋಡಿ. ಆ ಹಸಿವು, ಆ ತುಡಿತ, ಆ ದಾಹ ಬೇಕು.
1: ಹೌದು.

0: ಮುಗಿಸ್ಬೇಕು ಅಂತಂದ್ರೆ ಅದು ಆ ಹೈಸ್ಕೂಲು ಪಿ ಯು ಸಿ ಲೆವೆಲ್ಲೇನೆ ಮಕ್ಕಳಿಗೆ ನಾವು ಆ ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗತ್ತೆ. ನಾನು ಈಗಿನ ನನ್ನ ವಿದ್ಯಾರ್ಥಿಗಳಲ್ಲಿ ನೋಡ್ತಿರೋಂತ ಒಂದು ವೀಕ್ನೆಸ್ ಅಂದ್ರೆ ಇದೆ ಸರ್, ಇದು ಇದು ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ, ಹಸಿವಿಲ್ಲ. ಹಸಿವಿಲ್ಲದೆ ಇರೋನಿಗೆ ನೀವು ಹೇಗೆ ಉಣಬಡಿಸ್ತೀರಿ ಹೇಳಿ?
1: ಹೌದು,
0: ಈ ಇದು ತುಂಬಾ ದೊಡ್ಡ ಚಾಲೆಂಜ್ ಇದು ನಮಗೆ.
1: ಕೇಳುಗರೆ, ಭೌತಶಾಸ್ತ್ರ ವಿಷಯದ ಕುರಿತಾಗಿ ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದೀವಿ. ನಾವು ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ನಮ್ಮ ಮಾತುಕತೆಯನ್ನ ಮುಂದುವರಿಸುತ್ತೇವೆ. ಸರ್, ನಿಮ್ಮ ಇಷ್ಟದ ಹಾಡು?
0: ರಾಜ್ಕುಮಾರ್ ಹಾಡುಗಳು ಭಾರಿ ಇಷ್ಟ ನನಗೆ. ಅದರಲ್ಲೂ ಸಾಕ್ಷಾತ್ಕಾರ ಸಿನಿಮಾದು ಒಲವೇ ಜೀವನ ಸಾಕ್ಷಾತ್ಕಾರ ಭಾರಿ ಇಷ್ಟವಾದಂತಹ ಹಾಡು ನನಗೆ. ಆ ಸಿನಿಮಾ ಕೂಡ ಭಾರಿ ಇಷ್ಟವಾದ ಸಿನಿಮಾ ನನಗೆ. ಆ ಹಾಡು ಕೂಡ ತುಂಬಾ ಇಷ್ಟವಾದಂತಹ ಹಾಡು.
1: ಅದೇ ಗೀತೆಯನ್ನ ಕೇಳಿ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ.

0: ಕೇಳಿದ್ರೆ ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಇವತ್ತಿನ ಈ ಕನ್ನಡ ಕಾರ್ಯಕ್ರಮದಲ್ಲಿ ನಾವು ಭೌತಶಾಸ್ತ್ರದ ವಿಚಾರದ ಕುರಿತಾಗಿ ಮಾತಾಡ್ತಾ ಇದ್ವಿ. ನಮ್ಮ ಜೊತೆಗಿರುವವರು SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ SRಾಘವೇಂದ್ರ ಅವರು. ಈಗ ನೀವು ಈ ಶೈಕ್ಷಣಿಕ ವಲಯದ ಹಲವು ಸವಾಲುಗಳ ಬಗ್ಗೆ ಮಾತಾಡಿದ್ರಿ, ಮತ್ತೆ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಅನೇಕ ವಿಚಾರಗಳನ್ನ ಮಾತಾಡಿದ್ರಿ. ಈ ನಡುವೆ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಭೌತಶಾಸ್ತ್ರ ವಿಭಾಗ ಇದೆ. ಸೊ ಇದರಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಬಹುದಾ ಸರ್?
1: ಸರ್, ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಎರಡು ವಿಶೇಷವಾದಂತಹ ಸ್ಪೆಷಲೈಸೇಷನ್ ಅಂತ ಕರಿತೀವಿ ನಾವು. ಒಂದು ಎಲೆಕ್ಟ್ರಾನಿಕ್ಸ್, ಇನ್ನೊಂದು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಅಂತ ಹೇಳಿ. ಎರಡೂ ಕೂಡ ತುಂಬ ಅದ್ಭುತವಾದಂತಹ ಸಬ್ಜೆಕ್ಟ್ಸ್. ನಿಮಗೆ ಇಂಡಸ್ಟ್ರಿ ಹಾರ್ಡ್ವೇರ್ ಸಾಫ್ಟ್ವೇರ್ ಇಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಆಗಿರಬಹುದು, ಸೆಮಿಕಂಡಕ್ಟರ್ ಟೆಕ್ನಾಲಜಿ ಆಗಿರ್ಬೋದು, ಈ LED ಈ ರೀತಿಯಾದಂಥ ತಂತ್ರಜ್ಞಾನಗಳೆಲ್ಲ ಏನಿದೆ ಅದಕ್ಕೆಲ್ಲ ಮೂಲಭೂತವಾದಂಥದ್ದು ಇರದೇ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ನಲ್ಲಿ. ಸೊ ಇದು ನಮ್ಮಲ್ಲಿ ಸ್ಪೆಷಲೈಸೇಷನ್ ಆಗಿ ನಾವು ಪಾಠ ಮಾಡ್ತೀವಿ. ಇದಲ್ಲದೇ ನನ್ನ ಐಚ್ಛಿಕ ಕ್ಷೇತ್ರ ಸೈದ್ಧಾಂತಿಕ ಭೌತಶಾಸ್ತ್ರ. ಈಗ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಬರ್ತದಲ್ಲ,
0: ಹೌದು,
1: ಅದನ್ನು ಫ್ಯಾಬ್ರಿಕೇಟ್ ಮಾಡೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಪ್ರತಿ ವರ್ಷ ಡಿಪ್ಲೊಮಾ ITI ಮಕ್ಕಳು ಬಂದು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಹೋಗ್ತಾರೆ.
0: ಸರಿ,
1: ಅದಲ್ಲದೇ ಐಚ್ಛಿಕ ವಿಷಯ ಆರಿಸಿಕೊಂಡಂಥ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳು ಇದನ್ನು ಕಲಿತಾರೆ. ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಕಲಿತೇವೆ.
0: ಹೌದು.
1: ಆಮೇಲೆ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ನಲ್ಲಿ ಮಕ್ಕಳು ಈ ಥಿನ್ ಫಿಲ್ಮ್ ಕೋಟಿಂಗ್ ಅಂತ ಹೇಳ್ತಾರೆ, ತುಂಬಾ ಉಪಯುಕ್ತವಾದಂತಹ ತಂತ್ರಜ್ಞಾನ ಅದು. ಥಿನ್ ಫಿಲ್ಮ್ ಕೋಟಿಂಗ್ ಯೂನಿಟೇ ಇದೆ ನಮ್ಮಲ್ಲಿ ಒಂದು. ಇದಲ್ಲದೇ ನನ್ನ ಸಹೋದ್ಯೋಗಿಗಳು ಈ ಕ್ಷೇತ್ರದಲ್ಲಿ ನ್ಯಾನೋ ಟೆಕ್ನಾಲಜಿ ಇದರಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ, ಅದನ್ನು ಕಲಿತಾರೆ ಕೂಡ ನಮ್ಮ ಮಕ್ಕಳು. ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಸಿಂಥಸಿಸ್ ಮಾಡ್ತಕ್ಕಂಥದ್ದು, ಕ್ಯಾರೆಕ್ಟರೈಸೇಷನ್ ಅನ್ನು ಮಾಡಿಸ್ತಕ್ಕಂಥದ್ದು, ಈ ರೀತಿಯಾದಂತಹ ಅಧ್ಯಯನ ಮಾಡ್ತಾರೆ. ಇದಲ್ಲದೇ ನನ್ನ ಇನ್ನೊಬ್ಬ ಸಹೋದ್ಯೋಗಿ ಮಿತ್ರರು ಎಲೆಕ್ಟ್ರಾನಿಕ್ಸ್ ನಲ್ಲಿ, ಅದರಲ್ಲೂ ಕೂಡ ಮೈಕ್ರೋವೇವ್ ಕಮ್ಯುನಿಕೇಶನ್ ಇದರಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅವರ ರಿಸರ್ಚ್ ಏರಿಯಾನೇ ಅದು. ಹಾಗಾಗಿ ನಮ್ಮಲ್ಲಿ ಅನಾಲಿಸಿಸ್ ಆಫ್ ಮೈಕ್ರೋವೇವ್ ಸ್ಟ್ರಿಪ್ ಆಂಟೆನ, ಡಿಸೈನ್ ಆಫ್ ಮೈಕ್ರೋವೇವ್ ಸ್ಟ್ರಿಪ್ ಆಂಟೆನ, 2 GHz ತನಕದ ಅನಾಲಿಸಿಸ್ ಅನ್ನ ಮಾಡ್ತಾರೆ. ಸೊ ಬೇಕಾದಷ್ಟು ಪ್ರಾಜೆಕ್ಟ್ ಗಳನ್ನ ತರಿಸಿದ್ದಾರೆ ಈ ಫೀಲ್ಡ್ ಅಲ್ಲಿ. ಸೊ ಇದು ಕೂಡ ಒಂದು ಅಧ್ಯಯನ ಕ್ಷೇತ್ರ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ.
0: ಈಗ ಈ ಭೌತಶಾಸ್ತ್ರ ಅಧ್ಯಯನದಿಂದ ಅಥವಾ ಈ ಸಂಶೋಧನೆಗಳನ್ನ ನಿರಂತರವಾಗಿ ಮಾಡುವುದರಿಂದ ಉದ್ಯೋಗ ಅವಕಾಶಗಳನ್ನ ಹೇಗೆ ಪಡಿಬಹುದು, ಅಥವಾ ಉದ್ಯೋಗ ಅವಕಾಶಗಳು ಯಾವ ಯಾವ ಕ್ಷೇತ್ರದಲ್ಲಿ ಇರುತ್ತೆ ಸರ್?
1: ಸರ್, ಈಗ ಭೌತಶಾಸ್ತ್ರ ಓದ್ದಂತವರು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಹೋಗಬಹುದು. ಮೈನಿಂಗ್, ಮೀಟಿಯಾರಾಲಜಿ, ಜಿಯೋಫಿಸಿಕ್ಸ್, ಆಮೇಲೆ ಅಟ್ಮಾಸ್ಫಿಯರಿಕ್ ಸೈನ್ಸ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ಇಂಡಸ್ಟ್ರಿ, ಆಲ್ಟರ್ನೇಟ್ ಎನರ್ಜಿ ಸೋರ್ಸಸ್, ಇಲ್ಲಿಂದ ಹಿಡಿದು ನ್ಯಾನೋ ಟೆಕ್ನಾಲಜಿ, ಸೆಮಿಕಂಡಕ್ಟರ್ಸು, ಫ್ಯಾಬ್ರಿಕೇಷನ್ನು, ಥಿನ್ ಫಿಲ್ಮ್ಸ್, ಸೂಪರ್ ಕಂಪ್ಯೂಟರು, ಹಾರ್ಡ್ವೇರು, ಇವುಗಳ ತನಕ. ಮತ್ತಿನ್ನು ಸ್ಯಾಟಲೈಟ್ ಕಮ್ಯುನಿಕೇಷನ್, ಏರ್ ಟ್ರಾಫಿಕ್ ಕಂಟ್ರೋಲ್, ಇಮೇಜ್ ಪ್ರೊಸೆಸಿಂಗು, ಟೆಲಿಮೆಟ್ರಿ, ರೇಡಾರ್, ಸೋನಾರ್, ಈ ತಂತ್ರಜ್ಞಾನಗಳನ್ನು ಅಳವಡಿಸ್ಬೋದು. ಅದೇ ರೀತಿ ಇತ್ತೀಚೆಗೆ ತುಂಬ ಫೇಮಸ್ ಆಗಿರ್ತಕ್ಕಂಥ ಈ ಕೋಡಿಂಗು, ಮಷಿನ್ ಲರ್ನಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಟೆಕ್ನಾಲಜಿ, ಆಮೇಲೆ ಇತ್ತೀಚೆಗೆ ಕ್ವಾಂಟಮ್ ಕಂಪ್ಯೂಟರ್, ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತೆಲ್ಲ ಬಂದಿದೆ. ಇದೆಲ್ಲದು ಕೂಡ ಮೂಲಭೂತವಾಗಿ ಭೌತಶಾಸ್ತ್ರ ತಂತ್ರಜ್ಞಾನವನ್ನೇ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಇದಲ್ಲದೇ ನ್ಯೂಕ್ಲಿಯರ್ ರಿಯಾಕ್ಟರ್, ಪರಮಾಣು ರಿಯಾಕ್ಟರ್ಗಳು, ಆಕ್ಸೆಲರೇಟರ್ಗಳು, ಆಮೇಲೆ ಎನ್ವೈರನ್ಮೆಂಟಲ್ ರೇಡಿಯೋ ಆಕ್ಟಿವಿಟಿ, ಬಯೋಹಜಾರ್ಡ್ ಸೇಫ್ಟಿ ಆಗಿರ್ಬೋದು, ಡಿಫೆನ್ಸ್, ಆಮೇಲೆ ಮೆಡಿಕಲ್ ಇಮೇಜಿಂಗ್. ಈಗ ನಿಮಗೆ ಎಕ್ಸ್ರೇ ಇಂದ ಹಿಡಿದು MRI, CT ಸ್ಕ್ಯಾನ್, ಅಲ್ಟ್ರಾಸೌಂಡ್, ಇದೆಲ್ಲವೂ ಕೂಡ ECG, ಇದೆಲ್ಲವೂ ಕೂಡ ಮೂಲಭೂತವಾದಂಥ ಭೌತಶಾಸ್ತ್ರ ತತ್ವಗಳೇನೆ. ಸೊ ಮೆಡಿಕಲ್ ಇಮೇಜಿಂಗ್, ರೇಡಿಯಾಲಜಿ ಇಲ್ಲಿ ತನಕ. ಸೊ ತುಂಬ ವ್ಯಾಪ್ತಿ ದೊಡ್ಡದಾಗಿದೆ. ಹಾಗಾಗಿ ಭೌತಶಾಸ್ತ್ರ ಓದಿ ಹಲವಾರು ಕ್ಷೇತ್ರಗಳಿಗೆ ವಿದ್ಯಾರ್ಥಿಗಳು ಹೋಗ್ಬೋದು. ಏನಪ್ಪ ಅಂತಂದ್ರೆ, ಒಂದು ಆಸಕ್ತಿ ಇರಬೇಕು, ಎರಡನೇದಾಗಿ ಸ್ವಲ್ಪ ಮಟ್ಟಿಗೆ ಪರಿಣತಿ ಇರಬೇಕು, ಅವರಿಗೆ ಅವಕಾಶಗಳು ಬೇಕಾದಷ್ಟಿದಾವೆ.
0: ಭೌತಶಾಸ್ತ್ರದ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಅನೇಕ ಆಸಕ್ತಿದಾಯಕ ಸಂಗತಿಗಳನ್ನ ನೀವು ಮೆನ್ಷನ್ ಮಾಡಿದ್ರಿ. ಆದ್ರೂ ಕೂಡ ಬಹಳ ಆಸಕ್ತಿದಾಯಕವಾದಂತಹ ಸಂಗತಿಗಳನ್ನ ಬಹಳ ಸರಳವಾಗಿ ನೀವು ಹಂಚಿಕೊಳ್ಳುವುದಾದ್ರೆ.
1: ಅದೇ ಸರ್, ಎಲ್ಲವೂ ಆಸಕ್ತಿದಾಯಕವಾದಂತಹ ಸಂಗತಿಗಳೇ ಅನ್ಸುತ್ತೆ ನನಗೆ. ಅದೇ ನೋಡಿ, ಈಗ ನಾವು ಸುತ್ತಮುತ್ತ ನೋಡಿದಾಗ ನಮಗೆ ಈಗ ಸ್ವಲ್ಪ ಕಮ್ಮಿ ಆಗಿದೆ, ಆದ್ರೆ ಗಿಡ ಮರ ಹಚ್ಚ ಹಸಿರು ಅಂತ ನಾವೇನು ಹೇಳ್ತೀವಿ. ನೀವು ಯಾವತ್ತಾದರೂ ಯೋಚನೆ ಮಾಡಿದರೆ, ಯಾಕೆ ಗಿಡಗಳ ಎಲೆಗಳಿದಾವಲ್ಲ ಅವು ಹಸಿರಾಗಿಯೇ ಇದ್ದಾವೆ, ಯಾಕೆ ಬೇರೆ ಯಾವುದು ಬಣ್ಣ ಆಗಿಲ್ಲ, ಈಗ ನಾವು ಶಾಲೆಯಲ್ಲಿ ಅದನ್ನು ಓದಬೇಕಾದ್ರೆ ಕ್ಲೋರೋಫಿಲ್ ಅನ್ನೋಂಥ ಒಂದು ಅದರಲ್ಲಿ ಕೆಮಿಕಲ್ ಇದೆ ಅದರಿಂದಾಗಿ ಅಂತ ಹೇಳ್ತೀವಿ. ಆದರೆ ಅದು ಹಸಿರನ್ನೇ ಯಾಕೆ ಕಾಣೋಂಥ ಸಂದರ್ಭ ಬಂತು, ಯಾಕದು ಹಸಿರೇ ಆಗಿರಬೇಕು,
0: ಕುತೂಹಲಕಾರಿ
1: ಸಂಗತಿ ನೋಡಿ ಇದು. ಇದನ್ನು ನೀವು ಕಾಮನ ಬಿಲ್ಲನ್ನು ನೋಡಿದ್ರೆ ಅದರಲ್ಲಿ ಹಸಿರು ಎಲ್ಲಿದೆ ಆ ಏಳು ಬಣ್ಣಗಳಲ್ಲಿ ಅನ್ನೋದನ್ನ ನೋಡಿದ್ರೆ ಬಹುಶಃ ಒಂದು ಉತ್ತರ ಸಿಕ್ಕಿತ್ತು. ಇದೇ ರೀತಿ ನೋಡಿ, ಈಗ ಸುತ್ತಮುತ್ತ ನೋಡೋದ್ರಲ್ಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ನಾವು ಜ್ಯೂಸ್ ಏನಾದರೂ ಕುಡಿಯುವಾಗ ಸ್ಟ್ರಾನಲ್ಲಿ ಕುಡಿತಿದ್ದೀವಿ ಅಂತ ಇಟ್ಕೊಳ್ಳಿ, ನಾವು ಅದನ್ನು ಹೀರ್ತೀವಿ. ಹೀರೋದಕ್ಕೆ ನಮಗೆ ಶಕ್ತಿ ಬಲ ಬೇಕು. ಅದೇ ನೀರನ್ನು ನಾವು ಕೆಳಗಡೆಯಿಂದ ನಾವು ಮೇಲ್ಗಡೆ ಪಂಪ್ ಯೂಸ್ ಮಾಡಿ ನಾವು ಟ್ಯಾಂಕಿಗೆ ಹಾಕಬೇಕು ಅಂದರೆ 1 HP 2 HP ಮೋಟರ್ ಬೇಕಾಗುತ್ತೆ. ಅದೇ ನೋಡಿ, ಭೂಮಿ ಕೆಳಗಡೆ ಅಂತರ್ಜಲದಲ್ಲಿ ಇರ್ತಕ್ಕಂಥ ನೀರನ್ನ ಒಂದು ಗಿಡ ಅಥವಾ ಮರ ಬೇರಿಂದ ಅದನ್ನ ಎಳ್ಕೊಂಡು ತನ್ನ ಮುಡಿಯ ತುತ್ತ ತುದಿಯ ತನಕ ತಗೊಂಡು ಹೋಗುತ್ತಲ್ಲ, ಯಾವ ಪಂಪ್ ಇದೆ ಸರ್, ಯಾವ ಸ್ಟ್ರಾಯಿಂದ ಎಳೆಯುತ್ತೆ? ಇವತ್ತು 60 ಫೀಟ್ ತನಕ ಇದರ ಹಿಂದೆ ಯಾವ ಭೌತಶಾಸ್ತ್ರದ ತತ್ವ ಅಡಗಿರಬಹುದು? ಎಷ್ಟು ಕುತೂಹಲ ಇದೆ ನೋಡಿ. ಇದೇ ರೀತಿ ನಿಮ್ಗೆ ಇನ್ನೊಂದು ತುಂಬಾ ಕುತೂಹಲಕರ ಸಂಗತಿ ಹೇಳ್ತೇನೆ. ಈಗ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ, ಸೂರ್ಯ ಮತ್ತೆ ನಾವು ನಮ್ಮ ನವಗ್ರಹಗಳು ಈಗ 8 ಆಗಿದ್ದಾವೆ. ಇದು ಇದೆಲ್ಲವೂ ಕೂಡ ಒಂದೊಂದು ಗ್ಯಾಲಕ್ಸಿಗೆ ಒಳಪಟ್ಟಿದೆ. ಇದನ್ನ ನಾವು ಆಕಾಶ ಗಂಗೆ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀವಿ. ಈ ಒಂದು 15-20 ವರ್ಷದ ಕೆಳಗಡೆ ಖಗೋಳ ವಿಜ್ಞಾನಿಗಳು ಇದನ್ನ ಅಧ್ಯಯನ ಮಾಡಬೇಕಾದ್ರೆ ಅವ್ರಿಗೆ ತುಂಬಾ ರೋಚಕವಾದಂತ ಒಂದು ಸಂಗತಿ ಗೊತ್ತಾಗುತ್ತೆ. ಆ ಸಂಗತಿಯ ಸಾರಾಂಶ ಏನಪ್ಪ ಅಂತಂದ್ರೆ, ರಾಸ್ಬೆರಿ ಅಂತ ಒಂದು ಹಣ್ಣು ಬರುತ್ತೆ, ನೀವು ನೋಡಿರ್ಬೋದು, ಸ್ಟ್ರಾಬೆರಿ, ರಾಸ್ಬೆರಿ, ಕ್ರ್ಯಾನ್ಬೆರಿ, ಇದೆಲ್ಲ ಬೆರ್ರಿ ಜಾತಿಯ ಹಣ್ಣುಗಳು. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಕ್ಷತ್ರ ಪುಂಜ, ಅದರ ರುಚಿ ರಾಸ್ಬೆರಿ ಹಣ್ಣಿನ ತರ ಇದೆ ಅಂತಾರೆ. ಏನಪ್ಪ, ಯಾರಪ್ಪ ಹೋಗಿ ರುಚಿ ನೋಡಿ ಬಂದವರು, ಯಾರು ಅದನ್ನ ನೆಕ್ಕೆ ಬಂದವರು ಅಂತ ನೀವು ಕೇಳ್ಬೋದು. ಬೇರೆ ಇನ್ನೇನು ಇಲ್ಲ, ಇವ್ರು ಅಧ್ಯಯನ ಮಾಡಬೇಕಾದ್ರೆ ಇವ್ರಿಗೆ ಗೊತ್ತಾಗಿದ್ದು ಏನು ಅಂದ್ರೆ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಸೆಂಟರ್ ಇದೆಯಲ್ಲ, ಆ ಸೆಂಟರ್ ಅಲ್ಲಿ ಇಥೈಲ್ ಫಾರ್ಮೇಟ್ ಅನ್ನೋ ಕೆಮಿಕಲ್ ಹೇರಳವಾಗಿ ಇದೆ ಅಂತ ಗೊತ್ತಾಗುತ್ತೆ. ಇದೇ ಇಥೈಲ್ ಫಾರ್ಮೇಟ್ ಕೆಮಿಕಲ್ ರಾಸ್ಬೆರಿ ಹಣ್ಣಿನಲ್ಲೂ ಕೂಡ ಇದೆ. ಸರ್, ಈ ದೃಷ್ಟಿಕೋನ ನೋಡಿ, ನೀವು ಯಾವುದೋ ಒಂದು ಕೆಮಿಕಲ್ ಒಂದು ಹಣ್ಣಿನಲ್ಲಿದೆ, ಅದೇ ಕೆಮಿಕಲ್ ನಮ್ಮ ಗ್ಯಾಲಕ್ಸಿಯ ಸೆಂಟರ್ ಅಲ್ಲೂ ಕೂಡ ಇದೆ, ಹಾಗಾಗಿ ನಮ್ಮ ಗ್ಯಾಲಕ್ಸಿ ಸೆಂಟರ್ ಆ ಹಣ್ಣಿನ ರೀತಿ ಟೇಸ್ಟ್ ಮಾಡುತ್ತೆ ಅನ್ನೋಂಥ ಒಂದು ಒಂದು ವಿಚಾರಧಾರೆ ಇದೆಯಲ್ಲ, ನನಗೆ ತುಂಬಾ ತುಂಬಾ ಅದ್ಭುತ ಅಂತ ಅನ್ಸುತ್ತದು.
0: ಬಹಳ ಒಂದು ಅಪ್ಯಾಯಮಾನವಾದಂತ ಅಲ್ವಾ ಕೆಲವು ಸಂಗತಿಗಳನ್ನ ಹಂಚಿಕೊಂಡ್ರಿ. ಈಗ ತಮ್ಮ ಬೋಧನಾ ಅನುಭವದಲ್ಲಿ ಸಾಕಷ್ಟು ವಿಷಯಗಳನ್ನ ನೀವು ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ತೀರಿ, ಅಥವಾ ಶೈಕ್ಷಣಿಕವಾಗಿ ಅದನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ಮಂಡಿಸ್ತೀರಿ. ಈ ಬೋಧನಾ ಕ್ರಮದಲ್ಲಿ ಏನಾದರೂ ಬದಲಾವಣೆ ಅಗತ್ಯ ಇದೆ ಅನ್ನುವಂತ ಏನಾದ್ರೂ ಮನವರಿಕೆ ಆಗಿದೆಯಾ ಸರ್ ನಿಮಗೆ?
1: ಅನ್ಸುತ್ತೆ ಕೆಲವು ಸರಿ, ಆದ್ರೆ ಬರೀ ಕ್ರಮದಲ್ಲಿ ಬದಲಾವಣೆನ ತಂದು ಏನಾದ್ರೂ ಪ್ರಯೋಜನ ಆದೀತ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ನಾವು ಕ್ರಮದಲ್ಲಿ ಹಲವಾರು ಬದಲಾವಣೆಗಳನ್ನ ತರಬಹುದು, ತಂದಿದೀವಿ ಕೂಡ, ತರ್ತಾ ಇರ್ತೀವಿ ಕೂಡ, ಆದ್ರೆ ನಮ್ಮ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು. ಮೇಷ್ಟ್ರಗಳಿಗೆ ಪಾಠ ಮಾಡುವಂತ ಆ ಒಂದು ಝೀಲ್ ಇದೆಯಲ್ಲ, ಆ ಎನರ್ಜಿ, ಅದು ಇನ್ನೂ ಜಾಸ್ತಿ ಆಗ್ಬೇಕು. ಮತ್ತೆ ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಆ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಅಂತಕ್ಕಂಥ ಆ ಒಂದು ಸ್ಪಂದನೆ ಇದೆಯಲ್ಲ, ಅದಿರ್ಬೇಕು. ಆಮೇಲೆ ಮಕ್ಕಳಿಗೂ ಕೂಡ ಕಲಿಯುವಂತ ಆ ಒಂದು ಹಂಬಲ ಬೇಕು, ಹಾತೊರೆತ ಬೇಕು. ಈ ಮನಸ್ಥಿತಿ ಬರದಲೇನೆ ನಾವು ಕ್ರಮದಲ್ಲಿ ಏನೇ ಬದಲಾವಣೆಗಳನ್ನು ತಂದ್ರೂ ಅದು ಅಷ್ಟು ಎಫೆಕ್ಟಿವ್ ಆದೀತ ಕಾಣೆ ನಾನು. ಆಗ್ಬೇಕಾಗಿರೋದು ಇದು ಸರ್, ಬದಲಾಗ್ತಾ ಇರ್ತಕ್ಕಂತ ವರ್ತಮಾನದಲ್ಲಿ ಈ ವಸ್ತುಸ್ಥಿತಿಯಲ್ಲಿ ಇದು ಬೇಕು ಸರ್, ಇದು ಬೇಕು, ಈ ತುಡಿತ ಬೇಕು, ಈ ಹಂಬಲ ಬೇಕು, ಈ ಒಡನಾಟಗಳು ಬೇಕು. ಅದು ಎಲ್ಲೋ ನಾವು ಇವತ್ತಿನ ಜಾಗತೀಕರಣದ ಪ್ರಪಂಚದಲ್ಲಿ ತುಂಬಾ ವೇಗವಾಗಿ ತುಂಬಾ ರಭಸದಲ್ಲಿ ಓಡ್ತಾ ಇದ್ದೀವಿ, ಅದನ್ನ ಕಳ್ಕೊತಾ ಇದ್ದೀವಿ ಅಂತ ಅನಿಸ್ತಿದೆ ನನಗೆ.
0: ಅದೇ ರೀತಿ ತಾವು ಈ ಭೌತಶಾಸ್ತ್ರ ವಿಷಯದ ಬಗ್ಗೆ ಸಂಶೋಧನೆಯನ್ನು ಕೂಡ ಮಾಡಿದ್ರಿ, ಸಂಶೋಧನಾ ವಿಷಯದ ಕುರಿತಾಗಿ ಸರಳವಾಗಿ ಹಂಚಿಕೊಳ್ತಾದ್ರೆ?
1: ಅದೇ ಸರ್, ಅಂದ್ರೆ ಈಗ ನನ್ನ ಮಟ್ಟಕ್ಕೆ ನಾನು ಯಾವುದರಲ್ಲಿ ಆಸಕ್ತಿ ಮುಂಚಿಂದನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೆ, ಅದೇ ಕ್ಷೇತ್ರದಲ್ಲೇನೆ ಅಧ್ಯಯನ ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತ ನಾನು ಹೋಗಿದ್ರಿಂದ ನನಗದು ಕಷ್ಟ ಅನ್ನೋದು ಕ್ಲಿಷ್ಟ ಆಗ್ಲಿಲ್ಲ. ಕಷ್ಟಗಳನ್ನು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ತಕ್ಕಂತ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕಾದಂತ ಅನಿವಾರ್ಯತೆ ನನಗೆ ಬರಲಿಲ್ಲ, ಯಾಕೆಂದ್ರೆ ನಾನೇ ಆರಿಸ್ಕೊಂಡಂತ ಕ್ಷೇತ್ರ ಆಗಿತ್ತದು. ಸವಾಲುಗಳು ನನಗೆ ಏನಾಗಿದ್ವು ಅಂತಂದ್ರೆ, ಸರ್ ನಾನು ಮಾಡಿದ PhD ಪಾರ್ಟ್ ಟೈಮ್, ಹಾಗಾಗಿ ನಾನು ಪಾಠ ಮಾಡ್ತಾ ಕಾಲೇಜಲ್ಲಿ ಇದ್ಕೊಂಡೇನೆ ನಾನು ಪಾರ್ಟ್ ಟೈಮ್ PhD ಮಾಡಬೇಕಾಯ್ತು. ಹಾಗಾಗಿ ನನಗೆ 100% ಫೋಕಸ್, ಅಟೆನ್ಷನ್ ಕೊಡೋ ಅಷ್ಟು ಇರಲಿಲ್ಲ ಸಮಯ ನನಗೆ, ಹಾಗಾಗಿ ಆ ಒಂದು ಅಳುಕು ನನಗಿದೆ. ಮತ್ತಿನ್ನು ಸಂಶೋಧನಾ ಕ್ಷೇತ್ರ ಅನ್ನೋದು ಏನಿದೆ ಸರ್, ಅದು ಅದೊಂದು ಸಮುದ್ರ ಸರ್, ಅದು ಅದು ಆಳಕ್ಕೆ ಹೋದಷ್ಟು ಇನ್ನೂ ಇನ್ನೂ ಇನ್ನೂ ಆಳಕ್ಕೆ ಹೋಗ್ತಾನೆ ಇರಬಹುದು, ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಅದೊಂದು ಬೇರೆನೇ ರೀತಿಯಾದಂಥ ಪ್ರಪಂಚ ಅದು, ಅದು ತೆರೆದುಕೊಳ್ತಕ್ಕಂಥ ವಿಸ್ತಾರ ಇದೆಯಲ್ಲ ಅದು, ಅದು ಅದ್ಭುತ ಸರ್. ಅದು ಅದು ಹೇಳೋದಕ್ಕಾಗೋದಿಲ್ಲ, ಅದು ಅದು ಅನುಭವಿಸೇ ಗೊತ್ತಾಗಬೇಕು. ಬಹುಶಃ ಯಾವುದೋ ಒಂದು ಸಂಗೀತನೋ ಸಾಹಿತ್ಯನೋ ಅನುಭವಿಸಿದ ಹಾಗೇನೆ ಇದು ಕೂಡ. ಹಾಗಾಗಿ ಅವಾಗ ನನಗೆ ಅನಿಸಿದ್ದು, ನಾವು ಆಸಕ್ತಿಯಿಂದ ನಾವೇ ಸ್ವಯಂ ಪ್ರೇರಿತರಾಗಿ ಏನಾದರೂ ಮಾಡೋಕ್ಕೆ ಹೊರಟಾಗ ನಮಗೆ ಆ ಸವಾಲುಗಳನ್ನು ಎದುರಿಸೋದಕ್ಕೆ ಒಂದು ರೀತಿಯಾದಂಥ ಸ್ಥೈರ್ಯ ಬರುತ್ತೇನೋ ಅಂತ ಅನಿಸುತ್ತೆ, ಖುಷಿ ಆಗುತ್ತೆ ಸರ್. ಏಕೆಂದರೆ ನಾವು ಕಲ್ತಿದ್ದನ್ನು ನಾವು ಎಲ್ಲೋ ಒಂದು ಕಡೆ ಉಪಯೋಗಿಸ್ತಾ ಇದ್ದೀವಿ, ಇನ್ನೂ ತಿಳ್ಕೊತಾ ಇದ್ದೀವಿ, ಇನ್ನೂ ಆಳಕ್ಕೆ ಹೋಗ್ತಾ ಇದ್ದೀವಿ, ಇನ್ನೂ ವಿಸ್ತಾರ ಕಾಣ್ತಾ ಇದ್ದೀವಿ ಅನ್ನೋದಿದೆಯಲ್ಲ, ಅದೇ ತುಂಬ ಅಪ್ಯಮಾನವಾದಂಥ ಒಂದು ಸಂಗತಿ ಆಗುತ್ತೆ.
0: ಈಗ ನಿಮ್ಮ ಈ ವಿಷಯವಾರು ಬಿಟ್ಟು ನೀವು ನಿಮ್ಮಲ್ಲಿರುವಂತಹ ಆಸಕ್ತಿಯ ಕ್ಷೇತ್ರಗಳ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳೋದಾದ್ರೆ.
1: ನನಗೆ ಸಂಗೀತ, ಸಾಹಿತ್ಯ, ಸಿನಿಮಾ ಇಂಥದ್ರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ. ಹಾಗೇನೆ ನನಗೆ ಬೈಕ್ಸ್ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದನೂ ಕೂಡ ಕ್ರೇಜ್ ನನಗೆ. ಹಾಗಾಗಿ ಲಾಂಗ್ ರೈಡ್ ಹೋಗ್ತಕ್ಕಂಥದ್ದು, ಬೈಕ್ ರೈಡ್ ಮಾಡುವಂಥದ್ದು, ಬೈಕ್ ಬಗ್ಗೆ ಡಾಕ್ಯುಮೆಂಟ್ರಿ ಸಿನಿಮಾಗಳನ್ನು ನೋಡ್ತಕ್ಕಂಥದ್ದು, ಹಾಗೆ ನನಗೆ ಮುಂಚಿಂದ್ಲೂ ಕೂಡ ಈ ಶಾಯಿ ಪೆನ್ ಫೌಂಟೇನ್ ಪೆನ್ಗಳ ಮೇಲೆ ತುಂಬಾ ಒಲವು ನನಗೆ.
0: ಈಗಲೂ ಬಳಸ್ತೀರಾ?
1: ಈಗಲೂ ಬಳಸ್ತೀನಿ ಸರ್, ನಾನು ಬಳಸದೆ ಶಾಯಿ ಪೆನ್ಗಳನ್ನು, ಅದರಲ್ಲೂ ಕೂಡ ನನಗೆ ಆಸಕ್ತಿ ಇದೆ.
0: ಭೌತಶಾಸ್ತ್ರ ಅಂತ ಹೇಳಿದ್ರೆ ಅದು ನಮ್ಮ ನಿತ್ಯ ಜೀವನದಲ್ಲಿ ಇರುವಂತಹ ವಿಚಾರ, ಮತ್ತೆ ನಮ್ಮ ಸುತ್ತಮುತ್ತಲೇ ನಿತ್ಯವದು ಕಾಣಸಿಗುತ್ತೆ ಅನ್ನುವಂತ ಸರಳವಾಗಿ ಮತ್ತು ಅಷ್ಟೇ ಒಂದು ಕ್ಲಿಷ್ಟಕರವಾದಂತಹ ವಿಚಾರಗಳನ್ನ ವಿಮರ್ಶಾತ್ಮಕವಾಗಿಯೇ ತಿಳಿಸಿದ್ದೀರಿ. ಶೈಕ್ಷಣಿಕ ವಲಯ ಮತ್ತೆ ನಮ್ಮ ಅಧ್ಯಯನದ ದೃಷ್ಟಿಯಲ್ಲಿ ಅದರ ದೃಷ್ಟಿಕೋನ ಏನು ಇತ್ಯಾದಿಗಳ ಬಗ್ಗೆ ನೀವು ಬೆಳಕು ಚೆಲ್ಲುವಂತ ಒಂದು ಪ್ರಯತ್ನವನ್ನು ಮಾಡಿದಿರಿ. ಈ ಕಾರ್ಯಕ್ರಮಕ್ಕೆ ಬಂದು ಭೌತಶಾಸ್ತ್ರದ ಸವಾಲುಗಳಿಂದ ಹಿಡಿದು ನಮಗೆ ಇರುವಂತಹ ಉದ್ಯೋಗ ಅವಕಾಶಗಳಾಗಿರ್ಬೋದು ಮತ್ತು ಬದಲಾವಣೆಗಳಾಗಿರ್ಬೋದು ಮತ್ತೆ ಆಸಕ್ತಿದಾಯಕವಾಗಿ ಅದನ್ನ ಕಲಿಕೆ ಮಾಡುವಂತ ಗ್ರಹಿಕೆ ಮಾಡುವಂತ ವಿಚಾರ ಆಗಿರ್ಬೋದು ಎಲ್ಲವನ್ನು ಕೂಡ ಹಂಚಿಕೊಂಡಿದ್ರಿ. ನಮ್ಮ ರೇಡಿಯೋ ನಿನಾದದ ಬಳಗದ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ
1: ಸರ್. ನನ್ನನ್ನ ಬರಮಾಡಿಕೊಂಡು ಇಷ್ಟು ಹೊತ್ತು ನನ್ನ ಜೊತೆ ಕಾಲ ಕಳೆಯೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ಲ ನಿಮ್ಮ ಜೊತೆ, ಅದೇ ನನಗೆ ಖುಷಿ. ಯಾಕೆಂತಂದರೆ ರೇಡಿಯೋ ಅಂತಂದರೆ ನಮಗೆ ಅದೇನೋ ಒಂದು ನಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವಿಷಯ ಅದು. ನಮಗೆ ಹಳೆಯ ಕಾಲದ ರೇಡಿಯೋ, ಅದು ದೂರದಲ್ಲೆಲ್ಲೋ ಅದರ ಧ್ವನಿ ಕೇಳ್ತಾ ಇರುತ್ತೆ, ನಿಮಗೆ ದೃಶ್ಯ ಇಲ್ಲ, ಅದು ನಿಮಗೆ ಕಿವಿನಲ್ಲೇ ಕೇಳಬೇಕು ನೀವು ಆ ಹಳೆ ಹಾಡುಗಳು, ಆ ಹಳೆ ನ್ಯೂಸ್ ಓದ್ತಾವ್ರ ಗಡಸು ವಾಯ್ಸು, ಆ ಕಂಚಿನ ಕಂಠ, ಇದೆಲ್ಲ ಒಂದ್ ರೀತಿ ನನ್ನ ಬಾಲ್ಯಕ್ಕೆ ಕರ್ಕೊಂಡು ಹೋದಂತ ಒಂದು ಅನುಭವನ ತಂದುಕೊಡ್ತು ನನಗೆ. ಭಾರಿ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್, ನನ್ನನ್ನು ಕರೆಸ್ಕೊಂಡಿದ್ದಕ್ಕಾಗಿ ತುಂಬಾ ತುಂಬಾ ತುಂಬಾ ಧನ್ಯವಾದಗಳು. ನನಗೂ ತುಂಬಾ ಖುಷಿ ಆಯ್ತು.
0: ಧನ್ಯವಾದ.
2: ಇದುವರೆಗೆ ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ವಿ ಕೆ ಕಡಬ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ.

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
0: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರು. ವಾ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲು ಯಾವಾಗ್ಲು, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಅದಕ್ಕಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ, ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಇವತ್ತು ಊಟಕ್ಕೇನ್ ಮಾಡಿದೀಯಾ?
1: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
0: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
1: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
0: ಓ,
2: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, ಮೂರು ನಾಲ್ಕು ಬಾರಿ ಉಣಿಸಿ.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಿಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
2: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
3: ನಾನು ANM.
4: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
5: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
6: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
7: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರಬೇಕು ನನಗೆ.
2: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
4: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
5: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
6: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರು. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ, ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿ ಆಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ, ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ,
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ, ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ, ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
12: ರೀ, ಮನೆ ಖರ್ಚಿಗೆ ಹಣ ಕೊಡಿ.
13: ಇದು ರೇಷನ್ಗೆ 15,000, ತರಕಾರಿಗೆ 2,000,
12: ಮತ್ತೆ ವಿದ್ಯುತ್ ಬಿಲ್ಲಿಗೆ
13: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
12: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
13: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. PM Suryaghar.gov.in ನಲ್ಲಿ.
14: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
15: ಮಾತ್ರಗ್ಲಾ, ನಮಸ್ಕಾರ. ಯಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಪೊಸಪೊಸ ಕಾರ್ಯಕ್ರಮ ಅಲ್ಲೇನು ಮಲ್ತೊಂದುರ್ಲೇರು ತೀರಿದ ಬಾರಿ ಸಂತೋಷ ಆಂಡ್ ಅವು ಜನಕ್ಲಿಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಪೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
16: SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ತುಂತುರು ಮಳೆಹನಿಗಳು ಧರೆಗೆ ಇಳಿದು ಭೂಮಿಯ ಮುಖವ ಚುಂಬಿಸುವ ಸಮಯ, ಒಣಗಿದ ಇಳೆಯು ಹಸಿರನುಟ್ಟು ತಂಪೆರಗಿ ಕಂಗೊಳಿಸುವ ಸಮಯ, ಆಕಾಶದ ಮಡಿಲಿನಿಂದ ಮುತ್ತಿನ ಹನಿಗಳು ಸರಸರಣಿ ಭೂವಿಗೆ ಬೀಳುತ್ತಿರುವಾಗ, ಮನೆಯ ಒಂದು ಮೂಳೆಯಲ್ಲಿ ಬೆಚ್ಚಗೆ ಕುಳಿತು ಮನಸ್ಸು ಎಲ್ಲೋ ತೇಳುತ್ತಿರುವಾಗ, ರೇಡಿಯೋ ನಿನಾದದ ಇಂಪಾದ ಸವಿಗಾನ ಚಿತ್ರಗೀತೆಗಳು ಕಿವಿಗೆ ಮುದ ನೀಡುವ ಸಮಯ, ಹೊರಗೆ ತಣ್ಣನೆ ಗಾಳಿ ಬೀಸುತ್ತಿದೆ, ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯರೊಂದು ಕಪ್ ಕಾಫಿ ಹಿಡಿದು ಕಿಟಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಅಚ್ಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹಣಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹಣಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಹೊಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ

ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹಸಿರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾನೇ ಅಲ್ವಾ, ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ ನೆನಪು.

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಹಾಡು ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ತೀರ್ಥಧಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನಗಂಧರ್ವ ಡಾಕ್ಟರ್ ಎಸ್ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

ಹೊರಗೆ ಇನ್ನು ಮಳೆ ಬರ್ತಾನೇ ಇದೆ. ವಾತಾವರಣ ಕೂಲ್ ಆಗಿದೆ. ನೀವೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಕುಳಿತು ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಳವ. ಸದಾ ನಗುತ್ತಿರಿ, ಎಲ್ಲರಿಗೂ ಸಂತೋಷ ಹರಡುತ್ತಿರಿ.

ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಂನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ನ ನಾವೆಲ್ಲರೂ ನಮ್ಮ ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡಿದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರಾ ಅಂದ್ರೆ ನೆರಳು ಅಂತ ಅರ್ಥ, ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನು ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ನಲ್ಲಿ ಪಾರದರ್ಶಕ ಛತ್ರಿ ಅಂದರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣೋದ್ರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನು ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತು ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನು ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೊಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರೂ ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದು ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜ

ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂಥ ಮತ್ತು ಸುಲಭವಾಗಿ ಬಿಡಿಸೋದಕ್ಕಾಗುವಂಥ, ಬ್ಯಾಗ್ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ನಿಂದ ತಯಾರಾಗಿದೆಯಾ ಇಲ್ವಾ ಅಂತ ನೋಡಬೇಕು. ಇಲ್ಲ ಅಂದರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಸರಣಿಯಲ್ಲಿ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಕುರಿತು ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಜನರಲ್ ಮೆಡಿಸಿನ್ ವಿಭಾಗದ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಅಶ್ವಿತ್ ಬಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಡಾಕ್ಟ್ರೆ, ಸಕ್ಕರೆ ಕಾಯಿಲೆ ಬಗ್ಗೆ ಎಲ್ಲ ಆಗಾಗ ಮಾತಾಡ್ತಾ ಇರ್ತಾರೆ, ಈ ಸಕ್ಕರೆ ಕಾಯಿಲೆ ಅಂತ ಹೇಳಿದ್ರೆ ಏನು, ಅದರ ಬಗ್ಗೆ ಆರಂಭದಲ್ಲಿ ನಮ್ಮ ಕೆಲವರಿಗೆ ಮಾಹಿತಿ ಕೊಡ್ತೀರಾ?
1: ಸೊ ಈಗ ಡಯಾಬಿಟೀಸ್ ಅಂತ ಹೇಳಿದ್ರಿ ನೀವು, ಡಯಾಬಿಟೀಸ್ ಅಂತ ಹೇಳಿದ್ರೆ ಈಗ ನೀವು ಕನ್ನಡದಲ್ಲಿ ನಾವು ಅದಕ್ಕೆ ಅನುವಾದ ಅಂತ ಹೇಳಿದ್ರೆ ಸಕ್ಕರೆ ಕಾಯಿಲೆ. ಸೊ ಎಲ್ರಿಗೆ ಈಗ ಒಂದು ಡಯಾಬಿಟೀಸ್ ಅಂತ ಹೇಳಿದ್ರೆ ಸಕ್ಕರೆ ಅಪ್ಪ ಶುಗರ್ ಜಾಸ್ತಿ ಇತ್ತು ಅದಕ್ಕೆ ನಾವು ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ ಅಂತ. ಹೌದು, ಡಯಾಬಿಟೀಸ್ ಮೆಲೈಟಸ್ ಅಂತ ಹೇಳಿದ್ರೆ ನಿಮಗೆ ಶುಗರ್ ಲೆವೆಲ್ಸ್ ಬ್ಲಡ್ ಅಲ್ಲಿ ನಾವು ಫಾಸ್ಟಿಂಗ್ ಶುಗರ್ ಲೆವೆಲ್ 126 ಮೇಲೆ ಇದ್ರೆ ಅದನ್ನು ನಾವು ಡಯಾಬಿಟೀಸ್ ಅಂತ ಕೆಟಗರೈಸ್ ಮಾಡ್ತೇವೆ ನಾವು. ಸೊ ಬಟ್ ಡಯಾಬಿಟೀಸ್ ಅಂದ್ರೆ ಈಗ 126 ಮೇಲಿದ್ದವರೆಲ್ಲ ಸಕ್ಕರೆ ಕಾಯಿಲೆಯ, ಅದು ಒಂದೇ ತರದ್ದು ಅಂತ ಅಲ್ಲ. ಅದು ನಿಮ್ಗೆ ಹೌದು, ಎಲ್ಲಾ ತರದ ಸಕ್ಕರೆ ಕಾಯಿಲೆಗಳಲ್ಲಿ ಸಹ ಶುಗರ್ ಜಾಸ್ತಿ ಇರ್ತದೆ, ಹೌದು, ಬಟ್ ಅದರಲ್ಲಿ ಬೇರೆ ಬೇರೆ ಬೇರೆ ವಿಧ ಇರ್ತದೆ. ಈಗ ನಮ್ಮಲ್ಲಿ ನೀವು ಯೂಶ್ವಲಿ ಈಗ ವಯೋಸಹಜ, ಈಗ ನಿಮ್ಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಕೇಳಿರ್ಬೋದು ನೀವು ಎಷ್ಟೋ ಜನ ಟೈಪ್ ಇದೆ ಅಂತ ಹೇಳ್ತಾರೆ, ನಮ್ಗೆ ಶುಗರ್ ಇದೆ, ಬಿಪಿ ಇದೆ ಅಂತ ಹೇಳ್ತಾರೆ. ಸೊ ನಾವು ಆತರ ನೋಡಿದಾಗ ಅದು ಯೂಶ್ವಲಿ ಟೈಪ್ 2 ಅಂತ ಇರ್ತದೆ. ಅಂದ್ರೆ ನಿಮ್ಗೆ ಟೈಪ್ 2 ಅವರನ್ನು ನೋಡಿದಾಗ ಒಂದು ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಬೊಜ್ಜುತನ ಇರ್ತದೆ, ನಿಮಗೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಕೊಬ್ಬಿನಂಶ ಇರುವಂತದ್ದು, ಹಾಗೆ ಅವರಲ್ಲಿ ಬೇಸಿಕಲಿ ಎಂತ ಹೇಳ್ತಾರೆ ನಿಮಗೆ ಒಬೆಸಿಟಿ ರಿಲೇಟೆಡ್, ಅಂದ್ರೆ ನಿಮ್ಮ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗಿ ಶರೀರದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಬರುವಂತದ್ದು ಟೈಪ್ 2. ಅದೇ ತರ ಟೈಪ್ 1 ಅಂತ ಇದೆ. ಟೈಪ್ 1 ಅಂತ ಹೇಳಿದ್ರೆ ನೀವು ಯಾವ ವಯಸ್ಸಲ್ಲಿ ಸಹ ಆಗ್ಬೋದು, ಆದ್ರೆ ಮ್ಯಾಕ್ಸಿಮಮ್ ಅದು ಕಂಡು ಬರುವಂತದ್ದು ನಿಮಗೆ ತುಂಬಾ ಸಣ್ಣ ಏಜ್ ಅಲ್ಲಿ, ಅಂದ್ರೆ ನಿಮಗೆ 12 ವರ್ಷದಿಂದ ನಂತರ ಒಂದು 20 ವರ್ಷದೊಳಗೆ ಸ್ವಲ್ಪ ಇನ್ಸಿಡೆನ್ಸ್ ಜಾಸ್ತಿ ಟೈಪ್ 1 ಡಯಾಬಿಟಿಸ್ ಅಂತ ಹೇಳಿದ್ರೆ. ಸೊ ಟೈಪ್ 1 ಅಂತ ಹೇಳಿದ್ರೆ ನಿಮ್ಮ ಟೈಪ್ 2 ಕ್ಕಿಂತ ತುಂಬಾನೇ ಬೇರೆ ತರ ಅದು. ಈಗ ಟೈಪ್ 1 ಅಲ್ಲಿ ಬೇಸಿಕಲಿ ಇನ್ಸುಲಿನ್ ಉತ್ಪತ್ತಿ ಇರುವುದಿಲ್ಲ, ಅವರಲ್ಲಿ ಉತ್ಪತ್ತಿ ಇಲ್ಲದ ಕಾರಣ ಇನ್ಸುಲಿನ್ ಅಲ್ಲಿ ಅವರಿಗೆ ನೀವು ಯಾವುದೇ ತರದ್ದು ಮಾತ್ರೆ ಕೊಟ್ಟರೆ ಸಹ ಅವರಿಗೆ ನಾಟುದಿಲ್ಲ ಅದು, ಅಂದ್ರೆ ನಿಮಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಈಗ ನಿಮಗೆ ಟೈಪ್ 2 ಅಲ್ಲಿ, ಟೈಪ್ 2 ಅಲ್ಲಿ ಆದ್ರೆ ಮಾತ್ರೆ ಕೊಟ್ಟರೆ ಯಾಕೆ ರೆಸ್ಪಾನ್ಸ್ ಬರ್ತದೆ ಅಂತ, ಶುಗರ್ ಲೆವೆಲ್ಸ್ ಕಮ್ಮಿ ಬರ್ತದೆ ಅಂತ ಹೇಳಿದ್ರೆ ಆ ಪೇಷಂಟ್ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಇರ್ತದೆ, ಕೆಲವು ಸರ್ತಿ ಜಾಸ್ತಿ ಉತ್ಪತ್ತಿ ಇರ್ತದೆ ಆ ಪೇಷಂಟ್ ಅಲ್ಲಿ, ಆದ್ರೆ ಬಾಡಿ ಆ ಇನ್ಸುಲಿನ್ ರೆಸ್ಪಾನ್ಸ್ ಅಡಿಕ್ವೇಟ್ ಅಂದ್ರೆ ಬೇಕಾದ ತರ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಮಾತ್ರೆ ಕೊಟ್ಟು ಬಾಡಿಯನ್ನು ಸ್ವಲ್ಪ ಇನ್ಸುಲಿನ್ ಗೆ ಸೆನ್ಸಿಟಿವ್ ಮಾಡುವಂತದ್ದು ಮಾಡಿಬಿಟ್ಟು ನಿಮಗೆ ಶುಗರ್ ಲೆವೆಲ್ಸ್ ಅನ್ನು ಕಮ್ಮಿ ತರುವಂತದ್ದು. ಸೊ ಅಲ್ಲಿ ರೋಗ ಪ್ರಕ್ರಿಯೆಯೇ ಬೇರೆ ತರ ಇರ್ತದೆ ಟೈಪ್ 1 ಅಥವಾ ಟೈಪ್ 2. ಅದೇ ಟೈಪ್ 1 ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಇಲ್ಲದ ಕಾರಣ ಅದಕ್ಕೆ ಟ್ರೀಟ್ಮೆಂಟ್ ಒಂದೇ, ಇನ್ಸುಲಿನ್ ಕೊಡುವಂತದ್ದು, ಅದಕ್ಕೆ ಇನ್ಸುಲಿನ್ ಬಿಟ್ಟು ಬೇರೆ ಮದ್ದಿಲ್ಲ ಟೈಪ್ 1 ಅಲ್ಲಿ ಆತರ. ಸೊ ಇದು ಬೇಸಿಕ್ ಆಗಿ ನಾನು ಹೇಳಿರುವಂತದ್ದು ಟೈಪ್ 1 ಅಂದ್ರೆ ಏನು, ಟೈಪ್ 2 ಅಂದ್ರೆ ಎರಡು ಸಕ್ಕರೆ ಕಾಯಿಲೆ ಹೌದು, ಬಟ್ ಬಾರಿ ಬೇರೆ ತರ, ಎರಡರಲ್ಲಿ ತುಂಬಾ ವ್ಯತ್ಯಾಸಗಳಿದೆ. ಮತ್ತೆ ಅದರಲ್ಲಿ 1.5 ಅಂತ ಬರ್ತದೆ. 1.5 ಅಂದ್ರೆ ನಿಮ್ದು ಒಂದ್ ಕಡೆಯೂ ಅಲ್ಲ, ಟೂ ಕಡೆಯೂ ಅಲ್ಲ. ಅಂದ್ರೆ ಟೈಪ್ 1.5 ಅಲ್ಲಿ ಸಹ ಕೆಲವು ಕಡೆ ಹೇಗೆ ಇರ್ತದೆ ಅಂತ ಹೇಳಿದ್ರೆ ಇನ್ಸುಲಿನ್ ಉತ್ಪತ್ತಿ ಇದ್ದು ಕ್ರಮೇಣ ಆ ನಂತರ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗ್ತದೆ, ಅವರಲ್ಲಿ ಸಹ ಹೋಗ್ತಾ ಹೋಗ್ತಾ ಇನ್ಸುಲಿನೇ ಬೇಕಾಗಿ ಬರ್ತದೆ 1.5 ಅಲ್ಲಿ, ಅಥವಾ ಲಾಡಾ ಅಂತ ಹೇಳ್ತೇವೆ ನಾವು, ಲೇಟೆಂಟ್ ಆಟೋಇಮ್ಯೂನ್ ಡಿಸೀಸ್ ಆಫ್ ಅಡಲ್ಟ್. ಅಂದ್ರೆ ಆಟೋಇಮ್ಯೂನ್ ಅಂದ್ರೆ ನಮ್ಮ ಶರೀರ ಕೆಲವು ಪ್ರಕ್ರಿಯೆಗಳಿಂದಲೇ ಮೇಧೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುವಂತ ಕಣಗಳ ನಾಶ ಆಗಿ ಇದಾಗಿರುವಂತದ್ದು ಅಂತ ಹೇಳ್ತಾರೆ, ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗಿ ಸಕ್ಕರೆ ಕಾಯಿಲೆ ಬಂದಿರುವಂತದ್ದು ಆತರ. ಸೊ ಇದು 1.5, 1, 2. ಅದು ಬಿಟ್ಟು ಸಹ ಬೇರೆ ಕ್ಯಾಟಗರಿ ಮೋದಿ ಅಂತ ಹೇಳ್ತೇವೆ, ಅಂದ್ರೆ ಮೆಚುರಿಟಿ ಆನ್ಸೆಟ್ ಡಯಾಬಿಟೀಸ್ ಆಫ್ ಯಂಗ್. ಅದು ಕೆಲವು ಅದರಲ್ಲಿ ಜೆನೆಟಿಕ್ ವೇರಿಯಂಟ್ಸ್ ಗಳು, ಅಂದ್ರೆ ನಿಮಗೆ ಸಣ್ಣ ಪ್ರಾಯದಲ್ಲೇ ಕಂಡು ಬರ್ತದೆ, ಮಾತ್ರೆಗೆ ರೆಸ್ಪಾನ್ಸ್ ಆಗಿರುವಂತ ಸಕ್ಕರೆ ಕಾಯಿಲೆ. ಸೊ ಒಂದು ಸಕ್ಕರೆ ಕಾಯಿಲೆ ಅಂತ ಬಂದ್ರೆ ನೀವು ಆ ತಜ್ಞ ವೈದ್ಯರಲ್ಲಿ ಹೋಗಿ ನಿಮಗೆ ಯಾವ ತರದ ಸಕ್ಕರೆ ಕಾಯಿಲೆ ಅಂತ ಫಸ್ಟ್ ಸ್ಪಷ್ಟಪಡಿಸಿಕೊಳ್ಬೇಕು. ಇಲ್ಲದ್ರೆ ನಿಮ್ಗೆ ಏನ್ ಹೇಳ್ತದೆ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅವರು ತುಂಬಾ ಸಜೆಷನ್ಸ್ ಕೊಡ್ತಾರೆ, ಅದು ಮಾಡ್ಬೋದು ಟ್ರೀಟ್ಮೆಂಟ್, ಇದು ಮಾಡ್ಬೋದು, ಇನ್ಸುಲಿನ್ ಬೇಡ ಇತ್ತು, ಮಾತ್ರೆ ಸಾಕಾಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ಆ ರೋಗ ಪ್ರಕ್ರಿಯೆ ಬೇರೆ ಬೇರೆ ತರ ಇರ್ತದೆ ಬೇರೆ ಬೇರೆ ಶುಗರ್ ಅಲ್ಲಿ. ಸೊ ನಾವು ತಜ್ಞ ವೈದ್ಯರ ಹತ್ರ ಹೋಗಿ ಭೇಟಿಯಾಗಿ ಟೆಸ್ಟ್ ಮಾಡಿಸಿಕೊಂಡು ಅದು ಯಾವ ತರದ ಶುಗರ್ ಅಂತ ನಮಗೆ ದೃಢ ಆದ್ಮೇಲೆ ನಾವು ಅದಕ್ಕೆ ವೈದ್ಯರು ಹೇಳಿದಂತ ಟ್ರೀಟ್ಮೆಂಟ್ ತಗೊಳ್ಬೇಕು. ಮತ್ತೆ ಆ ಟ್ರೀಟ್ಮೆಂಟ್ ಅನ್ನು ಮಧ್ಯದಲ್ಲಿ ನಿಲ್ಲಿಸುವ ಹಾಗೆ ಇಲ್ಲ, ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ಬೇಕು. ಯಾಕಂದ್ರೆ ನಿಲ್ಲಿಸಿದ್ರೆ ಅದರದೇ ಆದ ಕಾಂಪ್ಲಿಕೇಶನ್ ನಾನು ಮುಂದೆ ಹೇಳ್ತೇನೆ ಏನಾಗ್ತದೆ ಶುಗರ್ಗೆ ಕಂಟ್ರೋಲ್ ಮಾಡದಿದ್ರೆ, ಅದನ್ನು ನಿಲ್ಲಿಸಿದ್ರೆ ಅದರ ತುಂಬಾ ಮಂದಿಗೆ ಅದರ ಅವೇರ್ನೆಸ್ ಇಲ್ಲ, ಬಟ್ ಅದ್ರದ ಬಗ್ಗೆ ನಾನು ಮುಂದೆ ಸ್ಪಷ್ಟವಾಗಿ ಹೇಳ್ತೇನೆ. ಈಗ ನಾನು ನಿಮ್ಗೆ ಓವರ್ ವ್ಯೂ ಆಗಿ ಒಂದು ಶುಗರ್ ಅಂದ್ರೆ ಎಂತ, ಅದರಲ್ಲಿ ಯಾವ ಟೈಪ್ಸ್ ಇದೆ, ಒಂದು 126 ಕಿಂತ ಫಾಸ್ಟಿಂಗ್ ಲೆವೆಲ್ ಮೇಲೆ ಇದ್ರೆ ನಾವು ಸಕ್ಕರೆ ಕಾಯಿಲೆ ಅಂತ ಕರೆಯುವಂಥದ್ದು. ಸೊ ಅದರಲ್ಲಿ ಮತ್ತೆ ಸಹ ಟೈಪ್ 1 ಬೇರೆ, ಟೈಪ್ 2 ಬೇರೆ, ಈಗ ನಿಮ್ಗೆ ತಿಳಿಸಿದ್ದೇನೆ ನಾನು. ಸೊ ಈಗ ಟೈಪ್ 1 ಅಂತ ಹೇಳಿದ್ರೆ ನಿಮಗೆ ಸಣ್ಣ ವಯಸ್ಸಲ್ಲಿ ನಾನು ಹೇಳಿದಾಗ ಉತ್ಪತ್ತಿ ಇಲ್ಲ. ಈಗ ಟೈಪ್ 2 ಇದ್ದದ್ರಲ್ಲಿ ಸ್ವಲ್ಪ ಹೇಗೆ ಹೇಳ್ತಾರೆ ಟೈಪ್ 1 ಕ್ಕಿಂತ ಸ್ವಲ್ಪ ಯಾಕೆ ಅದು ಸಮಸ್ಯೆ ಅಂತ ಹೇಳಿದ್ರೆ, ನಿಮ್ಮ ಟೈಪ್ 2 ಶುಗರ್ ನಿಮಗೆ ಸಕ್ಕರೆ ಕಾಯಿಲೆ ಅಂತ ಗೊತ್ತಾಗುವ ಅಷ್ಟರಲ್ಲಿ ತುಂಬಾ ಬಾಡಿಗೆ ಆಲ್ರೆಡಿ ಸಮಸ್ಯೆಗಳಾಗಿರ್ತದೆ. ಅದರ ಪ್ರಕ್ರಿಯೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಪ್ರೋಸೆಸ್ ಬಂದಿರುವುದು ಅದು. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ವರ್ಷಗಟ್ಟಲೆ ಇದ್ದು ಒಂದು ತುಂಬಾ ವರ್ಷ ಆದ ಮೇಲೆ ಮತ್ತೆ ಶುಗರ್ ಲೆವೆಲ್ ಮೇಲೆ ಹೋಗುವಂತದ್ದು. ಸೊ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿರ್ತದೆ ಆ ಪ್ರೋಸೆಸ್ ಡಯಾಬಿಟೀಸಿಂದನೇ ಶರೀರದಲ್ಲಿ ತುಂಬಾ ಕ್ರಮೇಣವಾಗಿ ಡ್ಯಾಮೇಜ್ ಆಗಿರ್ತದೆ. ಸೊ ಟೈಪ್ ಟೂ ಅಲ್ಲಿ ನೀವು ಶುಗರ್ ಮತ್ತೆ ಫ್ಯೂಚರ್ ಅಲ್ಲಿ ಕಂಟ್ರೋಲ್ ಮಾಡಿ ಕೆಲವು ಏನಾದರೂ ಕಾಂಪ್ಲಿಕೇಶನ್ಸ್ ಅಂತ ತಪ್ಪಿಸಬಹುದು, ಬಟ್ ಸ್ಟಿಲ್ ಟೈಪ್ ಟೂ ಅಲ್ಲಿ ನೀವು ಫ್ಯೂಚರ್ ಅಲ್ಲಿ ಎಷ್ಟೇ ಕಂಟಿನ್ಯೂ ಮಾಡಿದ್ರು ಟ್ರೀಟ್ಮೆಂಟ್, ಒಂದು ಬಂದ ಮೇಲೆ ಒಂದು ಆಲ್ವೇಸ್ ದೇರ್ ಇಸ್ ಎ ರಿಸ್ಕ್ ಆಫ್ ಸ್ಟ್ರೋಕ್ ಅಥವಾ ಹೃದಯಾಘಾತ ಆಗುವಂತದ್ದು, ಪಕ್ಷವಾತ, ಮತ್ತೆ ನಿಮಗೆ ಗ್ಯಾಂಗ್ರೀನ್ ಆಗುವಂಥದ್ದು, ಆ ರಿಸ್ಕ್ಸ್ ಎಲ್ಲ ಯೂಶ್ವಲಿ ಇದ್ದೇ ಇರ್ತದೆ. ಯಾಕಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವ ಪ್ರಕ್ರಿಯೆ ತುಂಬಾ ಟೈಮ್ ಅವರ ಶರೀರದಲ್ಲಿ ಆಗಿ ನಂತರ ಅದು ಟೈಪ್ ಟೂ ಆಗಿ ಮಾರ್ಪಟ್ಟಿರ್ತದೆ. ಹಾಗೆ ಇದು ಇನ್ ಜನರಲ್ ನಾನು ನಿಮಗೆ ಒಂದು ಓವರ್ ವ್ಯೂ ಶುಗರ್ ಬಗ್ಗೆ ಹೇಳಿರುವಂತಹ.
0: ಡಾಕ್ಟರ್, ಈಗ ಈ ಸಕ್ಕರೆ ಕಾಯಿಲೆ ಉಂಟು ಅಂತೇಳಿ ಈ ಪ್ರಾಥಮಿಕವಾಗಿ ಬರುವಂತಹ ಲಕ್ಷಣಗಳು ಏನೆಲ್ಲ ಇರ್ತದೆ?
1: ಕೆಲವರಿಗೆ ಅಂತೂ ಸಿಂಪ್ಟಮ್ಸ್ ಇರುವುದಿಲ್ಲ ಆಕ್ಚುಲಿ, ಅದಕ್ಕೋಸ್ಕರ ನಾವು ರುಟೀನ್ ಆಗಿ ಅವರಿಗೆ ಒಂದು ಆರಾರು ತಿಂಗಳಿಗೊಮ್ಮೆ ಆದ್ರೂ ಶುಗರ್ ಅದೆಲ್ಲ ರುಟೀನ್ ಎಲ್ಲ ಚೆಕಪ್ ಮಾಡಿದಾಗ ಏನಾದ್ರೂ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇರೋದು ನಮಗೆ ಒಂದು ಅಂದಾಜು. ಈಗ ನಾನು 126 ಮೇಲೆ ಅಂತ ಹೇಳಿದೆ, ಅದು ಶುಗರ್ ಇದೆ, ಬಟ್ 110, 115, 120 ಇರ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಇವಾಲ್ವ್ ಆಗ್ತಾ ಇದೆ, ಮೆಟಬಾಲಿಕ್ ಡಿಸೀಸ್ ಇವಾಲ್ವ್ ಆಗಿ ಫ್ಯೂಚರ್ ಅಲ್ಲಿ ಶುಗರ್ ಬರ್ಬೋದು. ಆತರ ಇರುವವರಿಗೆ ನೀವು ಇಯರ್ಲಿ ಇದು ಮಾಡಿದಾಗ ನಾವು ಅವಾಗಲೇ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ಈ ಪ್ರಕ್ರಿಯೆಯನ್ನು ಸ್ವಲ್ಪ ಡಿಲೇ ಮಾಡಬಹುದು, ಈ ಪ್ರೊಸೆಸ್ ಏನಿದೆ ಶುಗರ್ ಬರುವಂತದ್ದು ಅದನ್ನು ಡಿಲೇ ಮಾಡಬಹುದು. ಸೊ ಫಸ್ಟ್ ಥಿಂಗ್ ಈಸ್ ರುಟೀನ್ ಚೆಕಪ್, ಬಿಕಾಸ್ ಎಲ್ಲರಲ್ಲಿ ಸಿಂಪ್ಟಮ್ಸ್ ಕಂಡು ಬರುವುದಿಲ್ಲ. ಬಟ್ ಕಂಡು ಬರುವಲ್ಲಿ ಯಾವ ತರ ರೋಗ ಲಕ್ಷಣ ಬರ್ತದೆ ಅಂತ ಹೇಳಿದ್ರೆ, ಒಂದು ಅತಿಯಾಗಿ ಬಾಯಾರಿಕೆ ಆಗುವಂಥದ್ದು, ತುಂಬಾ ನೀರು ಕುಡಿತಿರ್ತಾರೆ, ಅಥವಾ ಮುಂಚೆ ಒಂದು ಫುಡ್ ಎಪಟೈಟ್ ಅಥವಾ ಇಷ್ಟು ಹಸಿವು ಇರ್ತದೆ, ಬಟ್ ಈಗ ಸ್ವಲ್ಪ ಜಾಸ್ತಿ ಹಸಿವಾಗ್ತಿದೆ, ಫುಡ್ ಇಂಟೇಕ್ ಮುಂಚಿನಕ್ಕಿಂತ ಜಾಸ್ತಿ ಆಗ್ತಾ ಇದೆ ಆ ಥರ, ಮತ್ತೆ ತುಂಬಾ ಜಾಸ್ತಿ ರಾತ್ರಿ ಪದೇ ಪದೇ ಎದ್ದು ಮೂತ್ರ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ, ಯೂರಿನ್ ಪಾಸ್ ಮಾಡಲಿಕ್ಕೆ, ಅಂದರೆ ಜಾಸ್ತಿ ಯೂರಿನ್ ಇರ್ತದೆ. ಯಾಕೆ ಅಂತ ಹೇಳಿದರೆ, ನಿಮಗೆ ಸಕ್ಕರೆ ಕಾಯಿಲೆ ಅಂತಿರುವಾಗ ಮೂತ್ರದಲ್ಲಿ ಸಕ್ಕರೆ ಅಂಶ ಹೋಗ್ತಿರೋ ಕಾರಣ ಮೂತ್ರ ಸಹ ಜಾಸ್ತಿ ಹೋಗ್ತದೆ. ಸೊ ಅದರಿಂದ ಜಾಸ್ತಿ ಮೂತ್ರ ಬಂದಾಗೆ ಆಗ್ತದೆ, ಮತ್ತೆ ಸುಸ್ತು ಅಷ್ಟು ಲವಲವಿಕೆ ಇರುವುದಿಲ್ಲ, ಒಂದು ನಿಮಗೆ ಬಳಲಿಕೆ ಇರ್ತದೆ, ಒಂದು ಎನರ್ಜೆಟಿಕ್ ಆಗಿದ್ದವರು ಒಂದು ರುಟೀನ್ ಕೆಲಸದಲ್ಲಿ ಅಷ್ಟು ಬೆಳಿಗ್ಗೆ ಎದ್ದು ಅಯ್ಯೋ ಅಷ್ಟು ಹೋಗ್ಬೇಕಾ ಅನ್ನುವ ತರ ಒಂದು ಬಳಲಿಕೆ, ರುಟೀನ್ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಕಳ್ಕೊಳ್ಳುವಂಥದ್ದು ಸ್ಲೋಲಿ, ಬಿಕಾಸ್ ಸುಸ್ತಾಗ್ತದೆ ಅವರಿಗೆ, ಮತ್ತೆ ಪದೇ ಪದೇ ಏನಾದರೂ ಹೆಲ್ತ್ ಇಶ್ಯೂಸ್ ಬರ್ತಾ ಇರ್ತದೆ, ಪದೇ ಪದೇ ಮೂತ್ರ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಗಾಯ ಆದ ಗಾಯ ಗುಣ ಆಗದಿರುವಂಥದ್ದು, ಮತ್ತೆ ಹೇಳಿದಾಗೆ ಯೂರಿನ್ ಇನ್ಫೆಕ್ಷನ್ಸ್, ಪದೇ ಪದೇ ಏನಾದರೂ ಹೆಲ್ತ್ ಇಶ್ಯೂಸ್ ಬರುವಂಥದ್ದು ಆ ಥರ ಇದ್ದಾಗ ಒಂದು ತಜ್ಞ ವೈದ್ಯರಲ್ಲಿ ಭೇಟಿಯಾದಾಗ ನಿಮಗೆ ಒಂದು ರುಟೀನ್ ಚೆಕಪ್ ಮಾಡುವಾಗ ಯೂಶ್ವಲಿ ಕಂಡು ಬರ್ತದೆ ಈ ತರ ಶುಗರ್ ಇದೆಯೋ ಅಂತ, ಆ ಥರ ಡಯಾಗ್ನೋಸಿಸ್ ಆಗುವಂಥದ್ದು. ಮೋಸ್ಟ್ ಆಫ್ ದ ಟೈಮ್ಸ್ ಏನಾದರೂ ಈ ಥರ ಸುಸ್ತು ಅಥವಾ ಈಗ ನಾನು ಏನೇನು ಲಕ್ಷಣ ಹೇಳಿದೆ ಅಥವಾ ರುಟೀನ್ ಚೆಕಪ್ ಮಾಡುವಾಗ ಈಗ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗಿ ಬರ್ತದೆ, ಹಾಂ ಈಗ ಇವರಿಗೆ ಶುಗರ್ಗೆ ಹೋಗುವ ಅಂದರೆ ಇದರೆ ಅಥವಾ ಬಾರ್ಡರ್ ಲೈನ್ ಡಯಾಬಿಟಿಕ್ ಅಥವಾ ಡಯಾಬಿಟಿಸ್ ಬಂದಿದೆ ಅಂತ ಒಂದು ದೃಢ ಆಗಿಬಿಡ್ತದೆ.
0: ಈಗ ಸಾಮಾನ್ಯವಾಗಿ ಸುಸ್ತು ಅಥವಾ ಬೇರೆ ರೀತಿಯಾದಂಥ ಒಂದು ಕೆಲಸದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವಂಥದ್ದು ಕೆಲವು ಸಮಯದಲ್ಲಿ ಇದ್ದೇ ಇರ್ತದೆ ರುಟೀನಲ್ಲಿ, ಆದರೆ ಅದು ಅತಿ ಹೆಚ್ಚು ಅಂತ ಆದಾಗ ಜನರು ಭಯಪಡದೆ ಒಂದು ಟೆಸ್ಟ್ ಮಾಡೋದು ಒಳ್ಳೇದು ಅಂತ ನಿಮ್ಮ ಸಲಹೆ. ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರಿ ಈ ಸಕ್ಕರೆ ಕಾಯಿಲೆಯ ಬಗ್ಗೆ, ಜನಸಾಮಾನ್ಯರು ಮಾತಾಡುವಂಥದ್ದು ಸಿಹಿ ತಿನ್ನಬಾರ್ದು ಅಂತ, ಅದರ ಬಗ್ಗೆ ಸ್ವಲ್ಪ ಹೇಳುದಾದ್ರೆ.
1: ಸೊ ಬೇಸಿಕಲಿ ಹೇಗೆ ಅಂತ ಹೇಳಿದ್ರೆ, ಈಗ ಸಕ್ಕರೆ ಕಾಯಿಲೆಯಲ್ಲಿ ಹೌದು ಸಿಹಿ ವಸ್ತು ತಿಂದ್ರೆ ಜಾಸ್ತಿ ಇದಾಗ್ತದೆ, ಯಾಕೆಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರ್ತದೆ. ಸೊ ಎಲ್ಲರ ತಲೆಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಸಕ್ಕರೆ ಹಾಕದೆ ಚಾ ಕಾಫಿ ಕುಡಿದ್ರೆ ಕುಡಿಯೋದಿದ್ರೆ ಸಾಕು ಅಂತ, ಅಷ್ಟೇ ಅಲ್ಲ ಹೈ ಕಾರ್ಬೋಹೈಡ್ರೇಟ್ ಡಯೆಟ್ ಅನ್ನು ಕಮ್ಮಿ ಮಾಡಬೇಕಾಗ್ತದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನೀವು ರೈಸ್ ತಿಂತೀರಿ ಅದು ಸಿಹಿ ಪದಾರ್ಥ ಅಲ್ಲ, ಬಟ್ ಅದರಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಸೊ ಈ ನಮ್ಮ ಭಾರತವನ್ನು ನಾವು ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರಿತೇವೆ, ಯಾಕಂತ ಹೇಳಿದ್ರೆ ಇಲ್ಲಿ ಶುಗರಿನ ಪೇಷಂಟ್ಸ್ ಡಯಾಬಿಟಿಸ್ ಡಯಾಗ್ನೋಸ್ ಆಗುವ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಇದೆ, ಇನ್ಸಿಡೆನ್ಸ್ ಆಫ್ ಡಯಾಬಿಟಿಸ್ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರೀತಾರೆ. ಯಾಕೆ ಅಷ್ಟು ಜಾಸ್ತಿ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ನಾವು ಪ್ರಿಡಾಮಿನೆಂಟ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿನ್ಕೊಳ್ತೇವೆ. ಈಗ ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ನಮಗೆ ರೈಸ್, ನಿಮಗೆ ಮಧ್ಯಾಹ್ನ ರಾತ್ರಿ ಕೆಲವು ಸಲ ಕೆಲವೊಬ್ರು ಬೆಳಿಗ್ಗೆ ಸಹ ರೈಸ್ ಐಟಮ್ ಅಥವಾ ಯಾವುದೇ ಕಾರ್ಬೋಹೈಡ್ರೇಟ್ ಫುಡ್ ಇರಲಿ ತುಂಬಾ ಜಾಸ್ತಿ ತಗೊಳ್ಳುವ ನಮಗೆ ಒಂದು ಸಣ್ಣ ವಯಸ್ಸಿನ ಅಭ್ಯಾಸ ಇರ್ತದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಎಕ್ಸೆಸ್ ಕಾರ್ಬೋಹೈಡ್ರೇಟ್ ಏನಿರ್ತದೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ ಶರೀರದಲ್ಲಿ. ಸೊ ಫ್ಯಾಟ್ ಆಗಿ

0: ನಾವು ನಮ್ಮ ಪೇಷಂಟ್ಸ್ ಅಲ್ಲಿ ಇದು ಇಂಪ್ರೂವ್ ಆಗುದನ್ನು ಒಬ್ಸರ್ವ್ ಮಾಡ್ತೇವೆ, ಶುಗರ್ ಲೆವೆಲ್ಸ್ ಅನ್ನು.
1: ಈಗ ಡಾಕ್ಟರ್ ನೀವು ಹೇಳಿದ್ರಿ ಕಾರ್ಬೋಹೈಡ್ರೇಟ್ ಫುಡ್ಗಳನ್ನ ಜನ ತಿಂತಾರೆ ಅಂತ. ಈಗ ಕಾರ್ಬೋಹೈಡ್ರೇಟ್ ಫುಡ್ಗಳು ಅಂದ್ರೆ ಕಾರ್ಬೋಹೈಡ್ರೇಟ್ ಆಹಾರಗಳು ಯಾವ್ದೆಲ್ಲ ಇರುತ್ತೆ, ಅದರ ಬಗ್ಗೆ ಸ್ವಲ್ಪ ನಮ್ಮ ಕೆಳಗರಿಗೆ ಹೇಳುದಾದ್ರೆ.
0: ನಮ್ದು ಎನಿ ನಿಮ್ಮ ಇಡ್ಲಿ ದೋಸೆ ಮತ್ತೆ ಇದು ಯಾವ್ದ್ರಲ್ಲೂ ಎಲ್ಲಿ ರೈಸ್ ಬಳಕೆ ಆಗ್ತದೆ ನೋಡಿ, ಅದರಲ್ಲೇ ಹೈಯೆಸ್ಟ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರುವಂತದ್ದು. ಸೊ ಅದರ ಬದಲು ಸ್ವಲ್ಪ ನೀವು ರಾಗಿ ಅಥವಾ ಚಪಾತಿ, ಅದು ಕೆಲವರಿಗೆ ಇಲ್ಲಿ ಇಷ್ಟ ಆಗುದಿಲ್ಲ ಹೆಚ್ಚು ಚಪಾತಿ ತಿನ್ನುವಂಥದ್ದು, ಬಟ್ ನೀವು ಅದ್ರ ರೈಸ್ ಅನ್ನು ಕಮ್ಮಿ ಮಾಡಿ ಅದರ ಬದಲು ಜಾಸ್ತಿ ತರಕಾರಿ ಅಂಶ ತಿನ್ನುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಎಂಡೋಕ್ರೈನಾಲಜಿಸ್ಟ್ ಅಥವಾ ಫಿಸಿಷಿಯನ್ಸ್ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಇಷ್ಟು ರೈಸ್ ಒಂದು ಇಷ್ಟು ಅಮೌಂಟ್ ತಗೊಳ್ಳಿ, ಅದನ್ನು ಕಮ್ಮಿ ಮಾಡಿ ಅದರ ಜೊತೆ ಅಟ್ಲೀಸ್ಟ್ ಬೇರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ರೆ ನಿಮ್ದು ಆಟೋಮ್ಯಾಟಿಕಲಿ ಅದು ರೀಪ್ಲೇಸ್ ಆಗ್ತದೆ ವಿತ್ ನಿಮ್ಗೆ ರಾಗಿ ಅಥವಾ ಇದು ಚಪಾತಿ ಎಲ್ಲ ತಿಂದಾಗ ಪ್ರೋಟೀನ್ ಇಂದ ರೀಪ್ಲೇಸ್ ಆಗ್ತದೆ. ಆ ಥರ ಆದಾಗ ಫೈಬರ್ ಕಂಟೆಂಟ್ಸ್ ಚೆನ್ನಾಗಿರ್ತದೆ ನೀವು ನಿಮ್ಮ ಇದೆಲ್ಲ ತಗೊಂಡಾಗ ವೆಜಿಟೇಬಲ್ಸ್ ಎಲ್ಲ. ಸೊ ಆ ಥರ ಇದ್ರೆ ನಿಮ್ಮ ಡಯಾಬಿಟಿ ಕಂಟ್ರೋಲ್ ಅಥವಾ ಡಯಾಬಿಟೀಸ್ ಪ್ರಿವೆಂಟ್ ಮಾಡುವಲ್ಲೆಲ್ಲ ಹೆಲ್ಪ್ ಆಗ್ತದೆ ಅದು, ಮತ್ತೆ ಶುಗರ್ ಇರುವವರಲ್ಲಿ ಕಂಟ್ರೋಲಿಗೆ ಹೆಲ್ಪ್ ಆಗುವಂಥದ್ದು. ಸ್ಪೆಸಿಫಿಕಲಿ ರೈಸ್ ಪ್ರಿಡಾಮಿನೆಂಟ್, ರೈಸ್ ಇಸ್ ದ ಮ್ಯಾಕ್ಸಿಮಮ್ ನಿಮಗೆ ಕಾರ್ಬೋಹೈಡ್ರೇಟ್ ಸಿಗುವಂಥದ್ದು. ಬಿಟ್ಟರೆ ಸಕ್ಕರೆ, ನೀವು ಚಹಾ ಕಾಫಿಗೆಲ್ಲ ಶುಗರ್ಸ್ ಯೂಸ್ ಮಾಡ್ತೀರಿ, ಅದು ಸಹ ಕಾರ್ಬೋಹೈಡ್ರೇಟ್ಸ್ ಫುಲ್. ಮತ್ತೆ ಕೋಕ್ ಎಲ್ಲ ಕುಡಿತೀರಿ, ಕೆಫಿನ್ ಜೊತೆ ಜೊತೆ ಸಕ್ಕರೆ ಅಂಶ ಸಹ ತುಂಬ ಜಾಸ್ತಿ ಇರ್ತದೆ ಅದರಲ್ಲಿ. ಸೊ ಇದೆಲ್ಲ ಮತ್ತೆ ಇನ್ಕ್ಲೂಡಿಂಗ್ ಕಾರ್ಬೋಹೈಡ್ರೇಟ್ ರಿಚ್ ಅಲ್ಲದೆ ಫ್ಯಾಟ್ ರಿಚ್ ಫುಡ್ ಕೂಡ. ಈಗ ನೀವು ಎಂತ ಹೇಳ್ತಾರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಎಸ್ಪೆಷಲಿ ನಿಮ್ಮ ಇದರಲ್ಲೆಲ್ಲ ಯೂಸ್, ಈಗ ಹೋಟೆಲ್ ಫುಡ್ ಜಂಕ್ ಫುಡ್ ಅಲ್ಲಿ ಎಲ್ಲ ಯೂಸ್ ಮಾಡುವಂಥದ್ದು ಆಯಿಲ್ಸ್ ಅದಷ್ಟು ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದು ಹೈ ಟೆಂಪರೇಚರ್ಲಿ ಬಾಯ್ಲ್ ಆದ ಇದನ್ನು ರೀಬಾಯ್ಲ್ ಮಾಡ್ತಾ ಹೋಗುವಂಥದ್ದು ಅವರು ಆಯಿಲ್ಸ್. ಸೊ ಅದೆಲ್ಲ ಇನ್ನೂ ಡೆಟ್ರಿಮೆಂಟಲ್ ಇಂಥ ಫ್ಯಾಟ್ ರಿಚ್ ಫುಡ್ ತಗೊಂಡಾಗ, ಅದನ್ನು ಸಹ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೇದು.

0: ಜನರು ಏನಂತ ಹೇಳಿದ್ರೆ ದುರಭ್ಯಾಸ ಇರ್ತದೆ, ಧೂಮಪಾನ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಈ ಥರದ್ದೆಲ್ಲ ಕೆಲವರಿಗೆ ಚಟ ಇರ್ತದೆ. ಈ ರೀತಿಯಾದಂಥ ದುರಭ್ಯಾಸದಿಂದ ಕೂಡ ಈ ಡಯಾಬಿಟಿಸ್ ಬರುವಂಥದ್ದು ಅಥವಾ ಈ ಸಕ್ಕರೆ ಕಾಯಿಲೆಗೆ ನಾವು ಅವಕಾಶ ಮಾಡಿಕೊಟ್ಟಂತಾಗುತ್ತಾ, ಅದರ ಬಗ್ಗೆ
1: ಇವಾಗ ಏನಿರ್ತಾರೆ, ಎನಿ ಆಲ್ಕೋಹಾಲಿಸಮ್ ಇರಲಿ, ಸ್ಮೋಕಿಂಗ್, ಅದೆಲ್ಲ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್. ಅಂದರೆ ಇದು ಹೇಗೆ ಹೇಳ್ತಾರೆ, ಮಲ್ಟಿ ಫ್ಯಾಕ್ಟೋರಿಯಲ್. ಈಗ ಶುಗರ್, ಡಯಾಬಿಟಿಸ್ ಅಂತ ಅದು ಜೆನೆಟಿಕ್ಸ್ ಸಹ ಅದರದಲ್ಲಿ ಒಂದು ರೋಲ್ ಇದೆ. ಅಂದರೆ ಈಗ ತಂದೆ ತಾಯಿಗೆ ಇದ್ದರೆ ಸಹ ಮಕ್ಕಳಿಗೆ ಒಂದು ರಿಸ್ಕ್ ಇರ್ತದೆ ಒಬೆಸಿಟಿ ಅಥವಾ ಡಯಾಬಿಟಿಸ್ ಬರುವಂಥದ್ದು. ಸೊ ಜೆನೆಟಿಕ್ಸ್ ಒಂದು ವಿಷಯ ಅದರಲ್ಲಿ, ಬಿಟ್ಟರೆ ಆಹಾರ ಪದ್ಧತಿ, ಅದರ ಜೊತೆ ಇಂಥ ಹ್ಯಾಬಿಟ್ಸ್, ನಿಮ್ಮದು ಆಲ್ಕೋಹಾಲ್ ಸ್ಮೋಕಿಂಗ್ ಸಹ ಈಗ ಶುಗರ್ ಇರುವವರಲ್ಲಿ ಅಥವಾ ಇದರಲ್ಲಿ ಅಬ್ಸೊಲ್ಯೂಟ್ಲಿ ಅದನ್ನು ರೆಕಮೆಂಡ್ ಮಾಡುವ ಪ್ರಶ್ನೆ ಇಲ್ಲ. ಮತ್ತೆ ಅದು ಸಹ ಶುಗರ್ ಇದ್ದವರಲ್ಲಿ ಇದೆಲ್ಲ ತಗೊಂಡ್ರೆ ಸಮಸ್ಯೆಗಳಾಗೋದು ಜಾಸ್ತಿ ಇನ್ನೂ ಸಹ. ಈಗ ನಿಮಗೆ ಆಲ್ರೆಡಿ ಅವರಲ್ಲಿ ಆ ಕಾಯಿಲೆಯಿಂದ ಬರುವ ಸಹಜ ಸಮಸ್ಯೆಗಳಿರ್ತದೆ ಶುಗರ್ ಇರುವವರಿಗೆ, ಕಂಟ್ರೋಲ್ ಇಲ್ಲದೆ ಅಥವಾ ಕಂಟ್ರೋಲ್ ಇದ್ರೆ ಸಹ. ಅದರ ಜೊತೆ ಈ ದುರಭ್ಯಾಸಗಳಿದ್ರೆ ಟ್ರೀಟ್ಮೆಂಟ್ಗೂ ಸಮಸ್ಯೆ ಆಗ್ತದೆ, ಮತ್ತೆ ಅದರ ಜೊತೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಬರ್ಬೋದು. ಸೊ ಆದಷ್ಟು ಪೇಷಂಟ್ಸ್ ಇದನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ.
0: ಈಗ ನಾವು ಈ ಸಕ್ಕರೆ ಕಾಯಿಲೆಗೆ ಏನಾದರೂ ಚಿಕಿತ್ಸೆ ಮಾಡದಿದ್ರೆ ನಮ್ಮ ದೇಹದಲ್ಲಿರುವಂಥ ಪ್ರಮುಖ ಅಂಗಗಳಿಗೆ ಏನಾದರೂ ಡ್ಯಾಮೇಜ್ ಆಗುವಂಥ ಸಂದರ್ಭ ಇರ್ತದ, ಅದರ ಬಗ್ಗೆ ಸ್ವಲ್ಪ ನಾವು ಒಂದು ಅವೇರ್ನೆಸ್ ಮಾಡೋದಾದರೆ
1: ನೋಡಿ, ನಮ್ಮ ಶುಗರ್ ಈಗ ಯಾಕೆ ಟ್ರೀಟ್ಮೆಂಟ್ ಮಾಡಬೇಕು? ಸೊ ಬೇಸಿಕಲಿ ಇದರ ಉತ್ತರವೇ ಈ ಕಾಂಪ್ಲಿಕೇಶನ್ಸ್, ಮಾಡದಿದ್ರೆ ಈ ಥರ ಈ ಥರ ಸಮಸ್ಯೆ ಆಗ್ತಿದೆ ಅಂತ. ಸೊ ಏನು ಸಮಸ್ಯೆ ಆಗ್ತಿದೆ, ಈಗ ನಿಮ್ಮ ಶುಗರ್ ಅನ್ಕಂಟ್ರೋಲ್ಡ್ ಇದ್ರೆ ಅಂತ ಹೇಳಿದ್ರೆ ನಾವು ಅದನ್ನು ಎರಡು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೇವೆ. ಒಂದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್, ಎಮರ್ಜೆನ್ಸಿ, ಅದರ್ ದೆನ್ ದ್ಯಾಟ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್. ಇಮಿಡಿಯೇಟ್ ಅಂತ ಹೇಳಿದರೆ ಈಗ ನಾನು ಟೈಪ್ ಒನ್ ಶುಗರ್ ಅಂತ ಹೇಳಿದರೆ ಇದು ಈಗ ನಿಮ್ಮ ಫ್ರೆಂಡ್ಸ್ ಸಹ, ನಾನು ಹೇಳೋದು ನಿಮ್ಮ ಫ್ಯಾಮಿಲಿ ಪ್ರಾಯದವರಲ್ಲ, ನಿಮ್ಮ ವಯಸ್ಸು ಅಥವಾ ನಿಮ್ಮಕ್ಕಿಂತ ಸಣ್ಣ ವಯಸ್ಸಲ್ಲಿ ಇದ್ದವರು ಸಹ ಟೈಪ್ ಒನ್ ಶುಗರ್ ಇದ್ದವರು ಇರ್ತಾರೆ. ಅವರಿಗೆ ನಾನು ಒಂದು ಮಾತು ಎಂತ ಹೇಳ್ತೇನೆ ಅಂತ ಹೇಳಿದ್ರೆ, ಯಾರು ಎಂತ ಸಜೆಸ್ಟ್ ಮಾಡಿದರೆ ಸಹ, ನೀವು ಇನ್ಸುಲಿನ್ ಅನ್ನು ನಿಲ್ಲಿಸಲೇಬಾರದು. ಇನ್ಸುಲಿನ್ ನಿಲ್ಲಿಸಿದ್ರೆ ಈ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಬರ್ತದೆ. ಎಂತ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ, ರಕ್ತದಲ್ಲಿ ಆಸಿಡ್ ಅಂಶ ಉತ್ಪತ್ತಿ ಜಾಸ್ತಿಯಾಗಿ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಹೇಳಿದ್ರೆ ಶುಗರ್ ತುಂಬಾ ಹೈ ಆಗಿ 600-700 ಎಲ್ಲ ಹೋದ್ರೆ ನಿಮ್ಮಲ್ಲಿ ಹೈಪರ್ ಆಸ್ಮೋಲಾರ್ ಕೋಮಾ ಅಂತ ಹೇಳ್ತೇವೆ. ಇದು ಎರಡರಲ್ಲೂ ಹೇಗೆ ಅಂತ ಹೇಳಿದ್ರೆ, ಇದು ಬ್ಲಡ್ ಅಲ್ಲಿ ಆಸಿಡ್ ಅಂಶ ಜಾಸ್ತಿ ಆಗಿ ಜೀವಕ್ಕೆ ಅಪಾಯ ಆಗ್ಬೋದು ಈ ಪೇಷಂಟ್ಸ್ ಅಲ್ಲಿ. ಮತ್ತೆ ಹೈಪರ್ ಆಸ್ಮೋಲಾರ್ ಕೋಮಾದಲ್ಲಿ ಅವರು ಪೇಷಂಟ್ಸ್ ಮೂರ್ಛೆಗೆ ಹೋಗಿ ಕೋಮಾಕ್ಕೆ ಹೋಗ್ಬೋದು. ಇದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್. ಈ ಹೈಪರ್ ಆಸ್ಮೋಲಾರ್ ಕೋಮಾ ಯಾರಲ್ಲೂ ಆಗ್ಬೋದು, ಟೈಪ್ ಒನ್ ಅಥವಾ ಟೈಪ್ ಟು. ಬಟ್ ಕೀಟೋಸಿಡೋಸಿಸ್ ಸ್ಪೆಸಿಫಿಕಲಿ ನಿಮ್ಮ ಟೈಪ್ ಒನ್ ಶುಗರ್ ಅವರು ಯೂಶ್ವಲಿ ಯಾರಾದರೂ ಸಜೆಷನ್ ಅಲ್ಲಿ ಅಥವಾ ಉದಾಸೀನ ಆಗಿ ಇನ್ಸುಲಿನ್ ತಪ್ಪಿಸಿದ್ರು ಒಂದು 2 ಹೊತ್ತು ಇಲ್ಲ 2-3 ದಿವಸ ತಪ್ಪಿಸಿದಾಗ ಶುಗರ್ ಜಾಸ್ತಿ ಆಗೋದ್ರೊಟ್ಟಿಗೆ ಆಸಿಡ್ ಉತ್ಪತ್ತಿಯಾಗಿ ಕೀಟೋಸಿಡೋಸಿಸ್, ರಕ್ತದಲ್ಲಿ ಆಸಿಡ್ ಉತ್ಪತ್ತಿ ಜಾಸ್ತಿಯಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಅವರಲ್ಲಿ ಎದೆ ಬಡಿತೆಲ್ಲ ಸಡನ್ ನಿಂತೋಗ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು, ಅಷ್ಟು ಕಾಂಪ್ಲಿಕೇಶನ್ಸ್ ಆಗ್ತದೆ, ಕೋಮಾಕ್ಕೆ ಹೋಗ್ಬೋದು. ಮತ್ತೆ ಸೀರಿಯಸ್ ಹೆಲ್ತ್ ಕಾಂಪ್ಲಿಕೇಶನ್, ಇದು ಎಮರ್ಜೆನ್ಸಿ, ಇದಕ್ಕೆ

0: ಹೇಗೆ ಅಂತ ಹೇಳಿದ್ರೆ ಜಾಸ್ತಿ ಟೈಮ್ ಇರೋದಿಲ್ಲ. ತುಂಬ ಸಮಸ್ಯೆ ಆದರೆ ಪೇಷಂಟನ್ನು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಇನ್ಸುಲಿನ್ ಇನ್ಫ್ಯೂಷನ್, ಇನ್ಸುಲಿನ್ ಕಂಟಿನ್ಯೂಸ್ ಪಂಪಲ್ಲಿ ಇನ್ಫ್ಯೂಷನ್ ಕೊಟ್ಟು ಅವರಿಗೆ ಹೈಡ್ರೇಷನ್ ಎಲ್ಲ ಮಾಡಿ ಇಂಪ್ರೂವ್ ಮಾಡುವಂಥದ್ದು ಇರ್ತದೆ. ಮತ್ತು ಕೌನ್ಸಿಲಿಂಗ್ ಮಾಡಿ ಕಳಿಸ್ತೇವೆ. ಯೂಶ್ವಲಿ ಅವ್ರು ಇನ್ಸುಲಿನ್ ಅನ್ನು ಕಂಟಿನ್ಯೂ ಮಾಡುವ ಹಾಗೆ. ಇದು ಯಾವುದನ್ನು ನೆನಪಿಟ್ಕೊಂಡಿಲ್ಲ ಅಂದರೂ ಪೇಷಂಟ್ಸ್ ಇದೊಂದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಯೂಶ್ವಲಿ ಸಣ್ಣ ವಯಸ್ಸಿನವರೇ ಜಾಸ್ತಿ ಇರ್ತಾರೆ ಟೈಪ್ ಅನ್ನೋರು. ಮತ್ತು ಅವರು ಪಾಪ ಇನ್ಸುಲಿನ್ ತಗೊಂಡು ಚುಚ್ಕೊಂಡು ಇನ್ಸುಲಿನ್, ಅದು ಸಹ ಬೇಜಾರಾಗಿರ್ತದೆ. ಸೊ ಏನು ಹೇಳ್ತಾರೆ ಯಾರಾದರೂ ಸಜೆಷನಲ್ಲಿ ಖುಷಿ ಆಗ್ತದೆ ಅವರಿಗೆ, ಇನ್ಸುಲಿನ್ ಬೇಡ ಅಂತ ಹೇಳಿದ್ರೆ ಏನಾದರೂ ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ರೆ. ಸೊ ನೀವು ಯಾರು ತಜ್ಞರನ್ನು ಭೇಟಿ ಆಗ್ತಿದ್ದೀರಿ ಅದು ಬಿಟ್ಟು ಆ ಕಡೆ ಈ ಕಡೆ ಹೋಗದೆ ಕ್ಲಿಯರಾಗಿ ಒಂದು ಟ್ರೀಟ್ಮೆಂಟ್ ಪ್ಲಾನಿಗೆ ಸ್ಟಿಕ್ ಆಗಬೇಕು. ಇದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್. ಮತ್ತೆ ಇಮಿಡಿಯೇಟಲ್ಲಿ ಬೇರೆ ಬೇರೆ ಇನ್ಫೆಕ್ಷನ್ಸ್ ರಿಸ್ಕ್ ಇರ್ತದೆ. ಶುಗರ್ ಕಂಟ್ರೋಲ್ ಆಗದಿದ್ರೆ ಹೇಳಿದಾಗ ಯೂರಿನರಿ ಇನ್ಫೆಕ್ಷನ್, ರೇಷಿ ಆಗುವಂಥದ್ದು ಕಾಲಲ್ಲಿ, ಡಯಾಬಿಟಿಕ್ ಫೂಟ್ ಆಗೋದು, ಗ್ಯಾಂಗ್ರೀನ್ ಆಗುವಂಥದ್ದು, ಇದೆಲ್ಲ ಇನ್ಫೆಕ್ಷನ್ಸ್ ಕಾಂಪ್ಲಿಕೇಶನ್ಸ್ ಶುಗರ್ ಇದ್ದು. ಮತ್ತೆ ಲಾಂಗ್ ಟರ್ಮಲ್ಲಿ ಬೇರೆ ಕಾಂಪ್ಲಿಕೇಶನ್ಸ್ ಏನೇನಾಗ್ತದೆ ಅಂತ ಹೇಳಿದ್ರೆ ನಾವು ಎರಡು ಕ್ಯಾಟಗರಿ, ಮೈಕ್ರೋವಾಸ್ಕ್ಯುಲರ್, ಮ್ಯಾಕ್ರೋವಾಸ್ಕ್ಯುಲರ್. ಮ್ಯಾಕ್ರೋವಾಸ್ಕ್ಯುಲರ್ ಅಂತ ಹೇಳಿದ್ರೆ ದೊಡ್ಡ ರಕ್ತನಾಳಗಳಿಗೆ ಸಮಸ್ಯೆ ಆಗುವಂಥದ್ದು. ಈಗ ನಿಮ್ಮ ಯಾವ್ಯಾವ ದೊಡ್ಡ ರಕ್ತನಾಳಗಳು, ಮಿದುಳಿದ್ದು, ಹೃದಯದ್ದು, ಕೈ ಕಾಲಿಗೆಲ್ಲ ರಕ್ತ ಸಪ್ಲೈ, ಬ್ಲಡ್ ಸಪ್ಲೈ ಕೊಡುವಂಥದ್ದು ಆರ್ಟ್ರೀಸಿಗೆ, ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಈಗ ಶುಗರ್ ಕಂಟ್ರೋಲ್ ಆಗಲಿಲ್ಲ, ಈ ರಕ್ತನಾಳಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಸಪೂರ ಬಿದ್ದು ರಕ್ತ ಸಂಚಾರ ಕಮ್ಮಿಯಾಗಿ ಒಂದು ಗ್ಯಾಂಗ್ರೀನ್ ಆಗೋ ರಿಸ್ಕ್ ಇರ್ತದೆ. ಇನ್ನೊಂದು ಹಾರ್ಟಿದ್ದು ಮಿದುಳಿದ್ದು ರಕ್ತನಾಳ ಬ್ಲಾಕ್ ಆದರೆ ಹೃದಯಾಘಾತ ಆಗ್ಬೋದು, ಅದೇ ಬ್ರೈನಲ್ಲಿ ಆದರೆ ಅದನ್ನು ಸ್ಟ್ರೋಕ್ ಅಂತ ಕರಿತೇವೆ ನಾವು. ಇದೆಲ್ಲ ಟೈಪ್ ಟು ಡಯಾಬಿಟೀಸ್ ಅಲ್ಲಿ ಮೋರ್ ಕಾಮನ್. ಟೈಪ್ ಒನ್ ಡಯಾಬಿಟೀಸ್ ಶುಗರ್ ಕಂಟ್ರೋಲ್ ಮಾಡದಿದ್ರೆ ಇದೆಲ್ಲ ಕಂಡು ಬರ್ತದೆ ಸಮಸ್ಯೆ ಅವರಲ್ಲಿ. ಮತ್ತೆ ಅದರ್ ದೆನ್ ದಟ್ ಬೇರೆ ಏನು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಮೈಕ್ರೋವಾಸ್ಕ್ಯುಲರ್, ಸಣ್ಣ ರಕ್ತನಾಳಗಳು ನಿಮ್ಮ ನರಗಳಿಗೆ ಸಪ್ಲೈ ಮಾಡುವಂಥ ರಕ್ತನಾಳಗಳು, ನಿಮ್ಮ ಕಿಡ್ನಿಗೆ ಸಪ್ಲೈ ಮಾಡುವಂಥ ರಕ್ತನಾಳಗಳು, ಮೈಕ್ರೋವಾಸ್ಕ್ಯುಲರ್, ನ್ಯೂರೋಪತಿ, ನೆಫ್ರೋಪತಿ, ಕಣ್ಣಿನ ರಕ್ತನಾಳಗಳು, ರೆಟಿನದ್ದು. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕಣ್ಣಿನ ರಕ್ತನಾಳಗಳಿಗೆ ಸಮಸ್ಯೆ ಆದರೆ ಟೈಮ್ ಹೋಗ್ತಾ ಹೋಗ್ತಾ ಕ್ಷೀಣಿಸ್ತಾ ಹೋಗ್ತದೆ ದೃಷ್ಟಿ ಒಂದು. ಎರಡನೇದ್ದು ಅವರಲ್ಲಿ ಕಣ್ಣಿನ ಒಳಗಡೆ ರಕ್ತನಾಳಗಳು ವಿಪರೀತ ಬೆಳೆದು ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತೆಲ್ಲ ಆಗ್ಬೋದು. ಇದೆಲ್ಲ ಒಂದು 10-15 ವರ್ಷ ದಾಟಿ ಕಂಟ್ರೋಲ್ ಇಲ್ಲದೆ ಶುಗರ್ ಇದ್ದವರಲ್ಲಿ ಇದೆಲ್ಲ ಸಡನ್ ಆಗಿ ಲೈಟ್ ಬಲ್ಬ್ ಹೋದಾಗ ಒಂದಿನ ದೃಷ್ಟಿ ಹೋಗಿ ಬಿಡ್ತಿದೆ ಕಣ್ಣಿಂದ, ಅಥವಾ ಗ್ರ್ಯಾಜುವಲಿ ಸಮಯ ಹೋಗ್ತಾ ಹೋಗ್ತಾ ದೃಷ್ಟಿ ಕಮ್ಮಿ ಆಗ್ತಾ ಬರ್ಬೋದು, ಅದು ಒಂದು. ಎರಡನೇದ್ದು ನರಗಳಿಗೆ ರಕ್ತ ಸಂಚಾರ ಕಮ್ಮಿಯಾಗಿ ನರಗಳ ಸ್ಪರ್ಶ, ಕಾಲಿನ ಸ್ಪರ್ಶ ಕಮ್ಮಿ ಆಗುವಂಥದ್ದು. ಕಾಲಿನ ಸ್ಪರ್ಶ ಕಮ್ಮಿ ಆದರೆ ಅವರಿಗೆ ಏನಾಗ್ತದೆ, ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅಥವಾ ಶಾರ್ಪ್ ಆಬ್ಜೆಕ್ಟ್ ಚುಚ್ಚಿದ್ರೆ ಗೊತ್ತಾಗೋದಿಲ್ಲ. ಸೊ ಪದೇ ಪದೇ ಗಾಯ ಆಗ್ತದೆ, ಕಾರಲ್ಲಿ ಅವರು ತುಂಬ ಬಾಡಿ ವೇಟ್ ಆಗಿ ನಿಲ್ತಾರೆ. ಸೊ ಒತ್ತಡ ಬೀಳುವ ಜಾಗಗಳಲ್ಲಿ ಅಲ್ಸರ್ ಆಗ್ತದೆ, ಅಲ್ಸರ್ ಇದ್ದದ್ದು ಇನ್ಫೆಕ್ಷನ್ ಆಗಿ ಮುಂದೆ ಗ್ಯಾಂಗ್ರೀನಿಗೆ ಹೋಗ್ಬೋದು. ಇದು ಇನ್ನೊಂದು ನ್ಯೂರೋಪತಿ ಅಂತ ಹೇಳೋದು ಕಾಂಪ್ಲಿಕೇಶನ್, ಅದರಿಂದ ಇಂಥ ಇನ್ಫೆಕ್ಷನ್ಸ್ಗಳಾಗ್ಬೋದು. ಮೂರನೇದ್ದು ನೆಫ್ರೋಪತಿ. ನೆಫ್ರೋಪತಿ ಅಂತ ಹೇಳಿದರೆ ನಿಮ್ಮ ಮೂತ್ರದಲ್ಲಿ ಕಿಡ್ನಿ ರಕ್ತನಾಳಗಳ ಸಮಸ್ಯೆ ಆದ ಕಾರಣ ಮೂತ್ರದಲ್ಲಿ ಪ್ರೋಟೀನ್ ಹೋಗಿ ಹೋಗಿ ಕಿಡ್ನಿ ಕೆಲಸ ಕಮ್ಮಿ ಮಾಡಿ ಫ್ಯೂಚರಲ್ಲಿ ಡಯಾಲಿಸಿಸ್ ಬೇಕುವಂಥ, ಬೇಕು ಕಿಡ್ನಿ ಫೇಲ್ ಆಗಿ ಎರಡು ಡಯಾಲಿಸಿಸ್ ಬೇಕಾಗುವಂಥ ಪರಿಸ್ಥಿತಿ ಬರ್ಬೋದು. ಇದು ನಾವು ನೆಫ್ರೋಪತಿ ಹೇಳುವಂಥದ್ದು. ಸೊ ಶುಗರ್ ಕಂಟ್ರೋಲ್ ಮಾಡದಿದ್ದರೆ ಓವರ್ ಕೋರ್ಸ್ ಆಫ್ ಟೈಮ್, 10-15 ವರ್ಷ, 20 ವರ್ಷ ಇದೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ರುಟೀನ್ ಚೆಕಪ್ ಮಾಡಿ ಬೇಗ ಗೊತ್ತು ಮಾಡ್ಕೊಳ್ಳೋದು ಶುಗರ್ ಯಾವಾಗಿದೆ ಅಂತ. ಇನ್ನೊಂದು ಗೊತ್ತಾದ ಮೇಲೆ ಕರೆಕ್ಟಾಗಿ ಟ್ರೀಟ್ಮೆಂಟಿಗೆ ಎಡೇರ್ ಆಗುವಂಥದ್ದು, ಇದೆರಡು ತುಂಬ ಇಂಪಾರ್ಟೆಂಟ್. ಇದೆರಡು ಕ್ಲಿಯರ್ ಆಗಿ ಮಾಡಿದ್ರು ಅಂತ ಹೇಳಿದ್ರೆ ತುಂಬ ಕಾಂಪ್ಲಿಕೇಶನ್ಸ್ ಮುಂದುವರಿಯೋದು ಅಥವಾ ಆಗೋದನ್ನು ಸಹ ತಡಿಬೋದು ಅಂತ ಹೇಳಿದೆ.
1: ಡಾಕ್ಟ್ರೆ, ಇಷ್ಟು ಹೊತ್ತು ನಮಗೆ ಸಕ್ಕರೆ ಕಾಯಿಲೆ ಹೇಗೆಲ್ಲ ಬರ್ತದೆ, ಏನೆಲ್ಲ ಆಹಾರ ಕ್ರಮಗಳನ್ನು ತಗೊಳ್ಬೇಕು, ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಇಂತಹ ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಎಂದೇ ನೋಂದಾಯಿಸಿಕೊಳ್ಳಿ PM.GOV.IN ನಲ್ಲಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ಮಾತಿರಗ್ಲಾ ನಮಸ್ಕಾರ. ಯಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೆರೀದ್ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
3: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಮಾತಿರಗ್ಲಾ ನಮಸ್ಕಾರ. ಯಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೆರೀದ್ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
5: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
6: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪುಂಜ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಮಾತರೆಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾ ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸ ಆವಡಂದು ಪ್ರಾರ್ಥಿಸ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನೆಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಮೊಗಚ ಐಕೋಪಿಯನ ಉಜ್ರೆ ಎಸ್ಡಿಎಂ ಕಾಲೇಜ್ ಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ಇರಿದ ಬಾರಿ ಸಂತೋಷ ಅಂಡ್ ಅಕ್ಕ ಈ ಪ್ರಯತ್ನಕ್ಕ ಯಶಸ್ಸಾಗಡನ್ನು ಪ್ರಾರ್ಥಿಸ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
2: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
3: ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ, ಧರ್ಮಸ್ಥಳ.
2: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.
4: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪಂಜಾಬ್, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
5: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.

0: ಮಾತರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂತೆ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಕೇಳುವರೆ, ಇದು ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಭೌತಶಾಸ್ತ್ರ ಅಧ್ಯಯನದ ಆಸಕ್ತಿದಾಯಕ ಸಂಗತಿಗಳು ಮತ್ತು ಸವಾಲುಗಳು ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ಸಂದರ್ಶನ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ ಉಜಿರೆ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ. ಸಂದರ್ಶನ ನಡೆಸಿಕೊಡುವವರು ವಿಕೆ ಕಡಬ.
1: ಕೇಳುಗ ಮಿತ್ರರಿಗೆ ಆತ್ಮೀಯವಾದ ನಮಸ್ಕಾರಗಳು. ಇವತ್ತು ನಮ್ಮೊಂದಿಗಿರುವವರು ಡಾಕ್ಟರ್ ರಾಘವೇಂದ್ರ ಎಸ್ ಅವರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಉಜಿರೆ, ಇಲ್ಲಿ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಅಲ್ಲದೆ ಸಹ ಪ್ರಾಧ್ಯಾಪಕರಾಗಿ ಕಳೆದ 13 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಹಲವು ಸೆಮಿನಾರ್ಗಳಲ್ಲಿ ಭಾಗವಹಿಸಿ ಭೌತಶಾಸ್ತ್ರ ಸಂಬಂಧಿ ವಿಚಾರಗಳನ್ನು ಅವರು ವಿದ್ಯಾರ್ಥಿಗಳಿಗೆ ಮತ್ತು ಜನತೆಗೆ ವಿಚಾರ ಮಂಡಿಸಿದ್ದಾರೆ. ಅವರು ಇವತ್ತು ಭೌತಶಾಸ್ತ್ರದ ಕುರಿತಾಗಿ ನಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಡಾಕ್ಟರ್ ರಾಘವೇಂದ್ರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಸರ್.
1: ಸಾಮಾನ್ಯವಾಗಿ ನಾವು ಯಾವುದೇ ಕಾರ್ಯಕ್ರಮ ಇರಲಿ ಸಾಹಿತ್ಯ ಮಾತಾಡ್ತೇವೆ ಅಥವಾ ಯಾವುದಾದ್ರೂ ಬೇರೆ ಬೇರೆ ವಿಮರ್ಶೆಗಳ ಬಗ್ಗೆ ಮಾತಾಡ್ತೇವೆ, ಆದರೆ ಭೌತಶಾಸ್ತ್ರದ ಕುರಿತು ನಾವು ಚರ್ಚೆಗಳನ್ನು ಮಾಡುವಂಥದ್ದು ಬಹಳ ಕಡಿಮೆ ಅಂತ ಅನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಈಗ ಈ ಭೌತಶಾಸ್ತ್ರ ಅಂತ ನಾವು ಹೇಳ್ತೇವೆ, ಈ ಪರಿಕಲ್ಪನೆಯನ್ನ ನಾವು ನಿತ್ಯ ಜೀವನದಲ್ಲಿ ಹೇಗೆ ಪಡೆಯಬಹುದು ಅಂತ ಹೇಳ್ತೀರಾ ಸರ್?
2: ಖಂಡಿತವಾಗಿ ಸರ್, ತುಂಬಾ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನನಗೆ ತುಂಬಾ ಕುತೂಹಲ ಅನ್ಸ್ತಕ್ಕಂಥದ್ದು ಏನು ಅಂದ್ರೆ, ನಮ್ಮ ಸುತ್ತಮುತ್ತ, ನಮ್ಮ ನಡುವೆ, ನಮ್ಮ ಒಳಗೆ, ನಮ್ಮ ಹೊರಗೆ, ಎಲ್ಲಾ ಕಡೆ ಕೂಡ ಭೌತಶಾಸ್ತ್ರ, ಫಿಸಿಕ್ಸ್ ಕಾಣಸಿಗುತ್ತೆ, ಅದರ ನಿಯಮಗಳು ನೋಡಿ ಸಿಗುತ್ತವೆ. ಆದ್ರೆ ಅದು ಗೋಚರಿಸೋದಿಲ್ಲ ನಮಗೆ, ಅಥವಾ ನಾವು ಅದ್ರ ಬಗ್ಗೆ ಗಮನ ಇಟ್ಟು ನೋಡೋದಿಲ್ಲ. ಈಗ ನೋಡಿ, ಉದಾಹರಣೆಗೆ ಮಡಿಕೆಯಲ್ಲಿ ನೀರಿಟ್ಟು ಸ್ವಲ್ಪ ಹೊತ್ತಾದ ನಂತರ ಆ ನೀರು ತಂಪಾಗಿರುತ್ತೆ, ನೀವು ಗಮನಿಸಿದೀರಾ?
1: ಹೌದು,
2: ಇದು ಭೌತಶಾಸ್ತ್ರದ ಒಂದು ನಿಯಮ. ಒಂದು ಧೂಳಿನ ಕಣದಿಂದ ಹಿಡಿದು ಒಂದು ನಕ್ಷತ್ರ ಪುಂಜದ ತನಕ, ಗ್ಯಾಲಕ್ಸಿ, ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಒಂದೇ ರೀತಿಯಾದಂತಹ ಈ ಅಣು ಪರಮಾಣುಗಳಿಂದ. ಘನವಾದಂತಹ ಒಂದು ದ್ರವದಿಂದ ಹಿಡಿದು ಅನಿಲದಿಂದ ಹಿಡಿದು ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಈ ರೀತಿಯಾದಂತಹ ಅಣು ಪರಮಾಣುಗಳಿಂದಾನೆ. ಆದರೂ ಕೂಡ ಎಷ್ಟು ವೈವಿಧ್ಯತೆ ನೋಡಿ.
1: ಹೌದು,
2: ಅದೇ ರೀತಿ ಈಗ ನಮಗೆ ಆಹಾರ ಸಿಗದೇನೆ ನಮಗೆ ತರಕಾರಿ, ಹಣ್ಣು, ಗಿಡ ಇವುಗಳಿಂದ ಅವುಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಅದನ್ನ ತಯಾರಿಸ್ಕೊಳ್ಳೋದಕ್ಕೆ ಅದಕ್ಕೆ ಗಾಳಿ ಜೊತೆ ಬೆಳಕು ಬೇಕು. ಆ ಬೆಳಕು ಹೇಗೆ ಹರಡುತ್ತೆ, ಹೇಗೆ ಅದು ಗಿಡದ ಜೊತೆ ಸೇರ್ಕೊಂಡು ಈ ಕ್ಲೋರೋಫಿಲ್ ಜೊತೆ ಅದು ಉತ್ಪಾದನೆ ಮಾಡುತ್ತೆ, ಇದು ಕೂಡ ಒಂದು ಭೌತಶಾಸ್ತ್ರದ ನಿಯಮನೇ ಕೂಡ. ಅದೇ ರೀತಿ ನೀರಾವಿ ಆಗೋದ್ರಿಂದ ಹಿಡಿದು ಗಾಳಿ ಬೀಸೋದ್ರಿಂದ ಹಿಡಿದು ಗುಡುಗು ಸಿಡಿಲು, ಸುತ್ತಮುತ್ತಲಿನ ನಮ್ಮ ಎಲ್ಲಾ ಉಪಕರಣಗಳು, ಸಲಕರಣೆಗಳು, ಒಂದು ಸ್ಪ್ರಿಂಗ್ ಇಂದ ಹಿಡಿದು ಇಲ್ಲಿ ನಾವು ರೆಕಾರ್ಡ್ ಮಾಡ್ತಿರುವಂತಹ ಪ್ರತಿಯೊಂದು ಡಿವೈಸ್ ಗಳಿಂದ ಹಿಡಿದು ಎಲ್ಲಾದ್ರಲ್ಲೂ ಕೂಡ ಭೌತಶಾಸ್ತ್ರ ಅಡಗಿದೆ. ಸಂಗೀತದಲ್ಲೂ ಅಷ್ಟೇ, ಸಾಹಿತ್ಯದಲ್ಲೂ ಅಷ್ಟೇನೆ, ಎಲ್ಲಾ ಕಡೆ ಭೌತಶಾಸ್ತ್ರ ಕಾಣಸಿಗುತ್ತೆ. ಆದ್ರೆ ನಾವು ಅದನ್ನು ಗಮನಿಸೋದಿಲ್ಲ. ಇದು ತುಂಬಾ ದುಃಖಕರ ಸಂಗತಿ. ಇದು
1: ಭೌತಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತಿದ್ವಿ, ನಿಮ್ಗೆ ಇದು ಹೇಗೆ ಆಸಕ್ತಿ ಬಂತು?
2: ತುಂಬಾ ಒಳ್ಳೆಯ ಮತ್ತೆ ಅದೇ ಸಮಯದಲ್ಲಿ ತುಂಬಾ ಕ್ಲಿಷ್ಟಕರವಾದ ಪ್ರಶ್ನೆ ಅಂತ ಅನ್ಸುತ್ತೆ ನನಗೆ. ಸರ್, ನಾನು ತುಂಬಾ ಚಿಕ್ಕವನಿರ್ಬೇಕಾದ್ರೇನೆ ನನಗೆ ಭೌತಶಾಸ್ತ್ರನೇ ಓದಬೇಕು, ಅದರಲ್ಲೂ ಸೈದ್ಧಾಂತಿಕ ಭೌತಶಾಸ್ತ್ರನೇ ಓದಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ತಂದೆ ಕೂಡ ಭೌತಶಾಸ್ತ್ರದಲ್ಲೇ ಸ್ನಾತಕೋತ್ತರ ಪದವಿನ ಪಡೆದಂಥವ್ರು. ತದನಂತರ ಕಾರಣಾಂತರಗಳಿಂದ ಅವರಿಗೆ ಅದೇ ಕ್ಷೇತ್ರದಲ್ಲಿ ಮುಂದುವರಿಯಕ್ಕಾಗಲಿಲ್ಲ, ಆದರೆ ಅವರು ಅದರಲ್ಲಿ ಆಸಕ್ತಿನ ಉಳಿಸ್ಕೊಂಡಿದ್ರು. ಹೀಗೆ ಸಂಜೆ ಹೊತ್ತು ನನ್ನನ್ನು ವಾಯುವಿಹಾರಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಅವರ ಸ್ಟೂಡೆಂಟ್ ಡೇಸಿನ ಬಗ್ಗೆ, ಅವರ ಅನುಭವಗಳನ್ನು ಹಂಚಿಕೊಳ್ತಾ ಅದು ಇದನ್ನು ಹೇಳ್ತಾ ಇರ್ತಿದ್ರು. ಅವಾಗಲಿಂದನೇ ನನಗೆ ಕುತೂಹಲ ಶುರುವಾಯಿತು. ಸುತ್ತಮುತ್ತ ಪ್ರಕೃತಿ, ಪ್ರಕೃತಿ ಜೊತೆ ನಮ್ಮ ಒಡನಾಟ, ಇದೆಲ್ಲವೂ ಕೂಡ ಭೌತಶಾಸ್ತ್ರದಿಂದ ಅರ್ಥ ಮಾಡ್ಕೋಬಹುದು ಅನ್ನೋದೇ ನನಗೊಂದು ರೀತಿ ರೋಚಕ ಸಂಗತಿ ನನಗೆ. ತದನಂತರ ಸರ್, ಪುಸ್ತಕ ಓದೋ ಒಂದು ಒಳ್ಳೆ ಹವ್ಯಾಸ, ಚಟನ ಬೆಳೆಸ್ಕೊಂಡ್ಬಿಟ್ಟೆ ನಾನು ಅದೃಷ್ಟವಶಾತ್. ಹೀಗೆ ಪುಸ್ತಕಗಳನ್ನು ಓದ್ತಾ ಓದ್ತಾ ಕೆಲವರು ಅದ್ಭುತ ಪುಸ್ತಕಗಳು, ಕೆಲವರು ಅದ್ಭುತ ವಿಜ್ಞಾನಿಗಳ ಜೀವನದ ಬಗ್ಗೆ, ಸಾಧನೆ ಬಗ್ಗೆ ಓದಿ ಸಣ್ಣ ವಯಸ್ಸಿಂದನೇ ನನಗೆ ಒಂದು ರೀತಿ ತುಂಬ ಪ್ರೇರಣೆ ಸಿಕ್ತು ನನಗೆ. ಹಾಗಾಗಿ ಹೋಗ್ತಾ ಹೋಗ್ತಾ ಇನ್ನೂ ಆಳ ಆಗ್ಲ ನೋಡ್ತಾ ನೋಡ್ತಾ ಏನೋ ಒಂದು ರೀತಿ ಒಂದು ರೊಮ್ಯಾನ್ಸ್ ಆಗೋಯ್ತು ನನಗೆ ಸಬ್ಜೆಕ್ಟ್ ಜೊತೆ. ಹಾಗಾಗಿ ಅದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಅನ್ನಿಸ್ತು.
1: ಭೌತಶಾಸ್ತ್ರದ ಎಲ್ಲಾ ಆಯಾಮಗಳನ್ನ ಕಲಿಯುವಂತ ವಾತಾವರಣ ನಿಮ್ಮ ಕಲಿಕೆ ಅವಧಿಯಲ್ಲಿ ಇತ್ತ?
2: ತು ಅಂತ ಕರಾರುವಕ್ಕಾಗಿ ಹೇಳಲಾರೆ, ಒದಗಿಸ್ಕೊಂಡೇ ಕೆಲವು ಮಟ್ಟಕ್ಕೆ ದೊರಕ್ತು. ಕೆಲವು ಹೀಗೆ ಕಾಕ ತಳಿಯುವಾಗಿ ಕೆಲವಾರು ಅನುಭವಗಳು, ಅನುಬಂಧಗಳು, ಹೀಗೆ ಒಟ್ಟಿನಲ್ಲಿ ಆಯ್ತು, ಹೇಗೋ ಒಂದು ರೀತಿ ಸಿಕ್ತು.
1: ಭೌತಶಾಸ್ತ್ರದ ವಿಸ್ತರಣೆ ಅಥವಾ ವಿವಿಧ ಆಯಾಮಗಳ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಅಂತ ಅನಿಸುತ್ತೆ ಸರ್, ಅದನ್ನ ಯಾವ ರೀತಿ ತಾವು ಹೇಳ್ತೀರಾ?
2: ಸಂಕ್ಷಿಪ್ತವಾಗಿ ನಿಮ್ಗೆ ಅದೇ ನಾನು ಅವಾಗಲೇ ಕುತೂಹಲಕಾರಿ ಅಂತ ಹೇಳದ್ನಲ್ಲ ನಿಮಗೆ, ಎಲ್ಲಾ ರೀತಿಲೂ ಆಯಿಂದ ಆವರೆಗೂ ನೋಡಿ ಪ್ರಕೃತಿ. ಈಗ ಈ ಭೌತಶಾಸ್ತ್ರ ಇಂಗ್ಲಿಷ್ ಅಲ್ಲಿ ಫಿಸಿಕ್ಸ್ ಅಂತ ನಾವೇನ್ ಹೇಳ್ತೀವಿ, ಈ ಫಿಸಿಕ್ಸ್ ಅನ್ನೋ ಪದದ ವ್ಯುತ್ಪತ್ತಿನೇ ಗ್ರೀಕಿನ ಫಿಸಿಕಾ ಅನ್ನೋ ಪದದಿಂದ. ಫಿಸಿಕಾ ಅಂದ್ರೆ ಗ್ರೀಕ್ ಅಲ್ಲಿ ಪ್ರಕೃತಿ ಅಂತ. ಸೊ ಪ್ರಕೃತಿಲಿ ಗೋಚರ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಭೌತಶಾಸ್ತ್ರದ ಅಧ್ಯಯನದಲ್ಲಿ ಒಳಪಡುತ್ತೆ. ಹಾಗಾಗಿ ನಾವು ನೋಡೋದು, ನೋಡದಲ್ಲೇ ಇರೋಂಥದ್ದು, ಅನುಭವಿಸೋದು, ಇವೆಲ್ಲವೂ ಕೂಡ ಭೌತಶಾಸ್ತ್ರದ ಆಯಾಮದಲ್ಲಿ ಬರುತ್ತೆ. ತುಂಬಾ ಸಂಕೀರ್ಣವಾದಂತಹ ತೀಕ್ಷ್ಣವಾದಂಥದ್ರಿಂದ ಹಿಡಿದು ತುಂಬಾ ಘನವಾದಂಥದ್ದು, ತುಂಬಾ ಲಘುವಾದಂಥದ್ದು, ಎಲ್ಲಾ ರೀತಿಯಾದಂತಹ ರಚನೆಗಳನ್ನು ಕೂಡ ಭೌತಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಒಂದು ಆಟಮ್ ಅಂತ ಏನ್ ಹೇಳ್ತೀವಿ, ಅಣು, ಪರಮಾಣು, ಇಲ್ಲಿಂದ ಹಿಡಿದು ಒಂದು ಗ್ಯಾಲಕ್ಸಿ, ಬ್ಲ್ಯಾಕ್ ಹೋಲ್ ಅಂತೆಲ್ಲ ನಾವೇನ್ ಹೇಳ್ತೀವಿ. ಸೊ ಅತಿ ಚಿಕ್ಕದ್ರಿಂದ ಹಿಡಿದು ಅತಿ ದೊಡ್ಡದ್ರ ತನಕ ಎಲ್ಲಾದೂ ಕೂಡ ಈ ಭೌತಶಾಸ್ತ್ರದಲ್ಲೇ ಬರುತ್ತೆ. ಹಾಗಾಗಿ ಪ್ರಕೃತಿಯ ಎಲ್ಲಾ ನಿಯಮಗಳನ್ನು ಅರ್ಥೈಸಿಕೊಳ್ಳುವಂತ ಒಂದು ಸಂಗತಿ ಭೌತಶಾಸ್ತ್ರದಲ್ಲಿ ನೋಡ್ ಸಿಗುತ್ತೆ.
1: ನೀವು ಹೇಳಿದಾಗಿನೇ ಅದರ ಮೂಲ ಪದ ನೋಡುವಾಗ ಪ್ರಕೃತಿ ಅಂತ ಹೇಳ್ತೀರಿ. ಪ್ರಕೃತಿ ಅಂದ ಮೇಲೆ ಹವಾಮಾನಕ್ಕೂ ಒಂದು ರೀತಿಯಾದಂತ ಸಂಪರ್ಕ ಇದೇ ಇರುತ್ತೆ. ಈ ಬದಲಾದ ಹವಾಮಾನಕ್ಕೂ ಮತ್ತೆ ಭೌತಶಾಸ್ತ್ರಕ್ಕೂ ಯಾವ ರೀತಿ ತಾವು ಸಂಬಂಧ ಕಲ್ಪಿಸ್ತೀರಿ, ಮತ್ತೆ ಅದನ್ನ ನಾವು ಹೇಗೆ ಕಲ್ಪಿಸಿಕೊಳ್ಬಹುದು?
2: ಬಹಳ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನೋಡ್ತಾ ಇದೀವಿ ಈಗಾಗ್ಲೇನೆ ಧಗೆ ಶಕೆ ಎಷ್ಟು ಮಟ್ಟಿಗೆ ತಡ್ಕೊಳಕ್ ಆಗ್ದಲ್ಲ ಇರೋಷ್ಟು ಆಗಿದೆ ಅಂತ. ಖಂಡಿತವಾಗ್ಲೂ ಭೌತಶಾಸ್ತ್ರಕ್ಕೂ ಅದಕ್ಕೂ ಸಂಬಂಧ ಅನ್ನೋದಿಲ್ಲ, ಆದ್ರೆ ಭೌತಶಾಸ್ತ್ರದಿಂದ ಅದನ್ನ ತಿಳ್ಕೊಳ್ಬಹುದು. ಬಹುಶಃ ನಾವು ಏನು ದೈನಂದಿನ ನಮ್ಮ ಚಟುವಟಿಕೆಗಳಿದಾವೆ, ಪ್ರದೂಷಣೆ ಆಗಿರಬಹುದು ಅಥವಾ ನಮ್ಮ ವಾಹನಗಳ ಬಳಕೆ ಆಗಿರಬಹುದು, ಇದೆಲ್ಲವೂ ಕೂಡ, ಮತ್ತೆ ನಾವು ರಸ್ತೆ ಅಗಲೀಕರಣ ಮಾಡೋದಕ್ಕಾಗಿ ಗಿಡ ಮರಗಳನ್ನೆಲ್ಲ ಕಡಿತಿದೀವಿ, ಗುಡ್ಡನ್ನೆಲ್ಲದನ್ನು ನಾವು ಸಮತಟ್ಟು ಮಾಡ್ತಾ ಇದೀವಿ, ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿಯ ಜೊತೆ ನಾವು ಏನು ಹಸ್ತಕ್ಷೇಪ ಮಾಡ್ತಿದೀವಿ, ಇದರಿಂದಾಗಿ ಇದರ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸೈಡ್ ಎಫೆಕ್ಟ್ ರೀತಿಯಲ್ಲಿ ಇದೆಲ್ಲವೂ ಕೂಡ ಮಾರ್ಪಾಡಾಗ್ತಾ ಇದೆ. ಹಾಗಾಗಿ ಹವಾಮಾನ ಬದಲಾಗ್ತಾ ಇದೆ, ಮತ್ತೆ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಹೇಳ್ತೀವಿ ಅದು ವರ್ಷ ವರ್ಷ ವರ್ಷ ವರ್ಷ ಅದು ತೀವ್ರ ಆಗ್ತಾ ಇದೆ, ಮತ್ತೆ ಈ ಓಜಾನ್ ಪದರ ಏನಿದೆ ಅದ್ರ ಮೇಲೆ ನಾವು ಮಾಡ್ತಿರ್ತಕ್ಕಂತಹ ಡ್ಯಾಮೇಜ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸೇರ್ಕೊಂಡು ಒಟ್ಟಿಗೆ ಇದು ಇವತ್ತಿನ ಈ ವಸ್ತುಸ್ಥಿತಿಗೆ ಕಾರಣ ಆಗಿದೆ.
1: ಈಗ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ವಿಷಯಗಳು ಕಲಿಕೆಗೆ ಬರುವಂತ ವಿದ್ಯಾರ್ಥಿಗಳಿಗೆ ಅವಕಾಶಗಳಿದೆ. ಇದರಲ್ಲಿ ಈ ಶೈಕ್ಷಣಿಕ ವಲಯದಲ್ಲಿ ಭೌತಶಾಸ್ತ್ರಕ್ಕೆ ಏನಾದರೂ ಸವಾಲುಗಳು ಎನ್ನುವಂಥದ್ದು ಇದೆಯಾ, ಅದರ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
2: ಸರ್, ಖಂಡಿತ. ನನ್ನ ಸೀಮಿತ ಮಟ್ಟಕ್ಕೆ ನಾನು ತೋಚದಂತ ಕೆಲವಾರು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳಬಲ್ಲೆ. ಮೊದಲನೇದಾಗಿ ಸರ್, ಈಗ ನೋಡಿ ಶಿಕ್ಷಣ ವ್ಯವಸ್ಥೆ ಅನ್ನೋದೇನಿದೆ, ಆ ವ್ಯವಸ್ಥೆ ದೇಶ ಕಾಲಕ್ಕೆ ತಕ್ಕಂತೆ ಬದಲಾಗಿ ತನ್ನ ಸ್ವರೂಪ ಏನಿದೆ, ಆ ಸ್ವರೂಪಕ್ಕೆ ನ್ಯಾಯ ಸಲ್ಲಿಸ್ತಾ ಇದೆಯಾ ಅನ್ನೋ ಪ್ರಶ್ನೆನ ಕೇಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವತ್ತು ಇವತ್ತಿನ ಮೇಷ್ಟ್ರು ಬರೀ ಪಾಠ ಮಾಡೋದನ್ನ ಮಾತ್ರ ಅವಲಂಬಿಸಿಲ್ಲ, ಅದ್ರ ಜೊತೆಯಲ್ಲಿ ಹತ್ತಲವಾರು ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಸೊ ಇದರೆಡೆಯಲ್ಲಿ ಎಷ್ಟು ಮಟ್ಟಿಗೆ ಪಾಠಕ್ಕೆ ನ್ಯಾಯ ಸಲ್ಲಿಸಕ್ಕಾದೀತು ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಒಂದು. ಎರಡನೇದಾಗಿ, ಇದು ಯಾಕೋ ಇತ್ತೀಚೆಗೆ ನಾವು ನಮ್ಮ ಈ ಡೋರ್ ಡೆಲಿವರಿ, ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ, ಈ ಡೆಲಿವರಿಗಳ ನಡುವೆ ಸಿಗಾಕೊಂಡು ತಂತ್ರಜ್ಞಾನದ ಜಟಿಲ ಸಮಸ್ಯೆನಲ್ಲಿ ನಾವು ಯಾವುದರಲ್ಲೂ ಕಷ್ಟಪಡೋದಕ್ಕೇನೆ ನಾವು ರೆಡಿ ಇಲ್ಲ. ಇವತ್ತು ಎಲ್ಲದು ಸುಲಭವಾಗಿ ಆಗ್ಬಿಡ್ಬೇಕು ನೋಡಿ ನಮಗೆ. ಹಾಗಾಗಿ ಯಾರು ಕಷ್ಟ ಪಡೋದಕ್ಕೆ ರೆಡಿ ಇಲ್ಲ, ಓದು ಕೂಡ ಸುಲಭವಾಗಿ ಆಗ್ಬೇಕು, ಸಮಯ ಕೂಡ ಉಳಿಬೇಕು, ಕಷ್ಟ ಪಡೋದಕ್ಕೆ ಆಸಕ್ತಿ ಇಲ್ಲ, ಮತ್ತು ಓದು ಮುಗಿತಿದ್ದಾಗೇನೆ ಕೆಲಸ ತನಗ್ ತಾನಾಗೆ ಹುಡುಕೊಂಡು ಬರ್ಬೇಕು. ಹಾಗಾಗಿ ಕೆಲಸ ಸುಲಭವಾಗಿ ಸಿಗ್ತಕ್ಕಂತ ಬೇರೆ ಬೇರೆ ವಿಷಯಗಳನ್ನ ಅರಿಸ್ಕೊಂಡು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈಗ ಪಿ ಯು ಸಿ ನಲ್ಲೇ ನೋಡಿ ನೀವು, ಇಂಜಿನಿಯರಿಂಗು ಮೆಡಿಕಲ್ಲು ಸೈನ್ಸ್ ಮಟ್ಟಕ್ಕೆ ಮಾತಾಡೋದಾದ್ರೆ ಸಿಇಟಿ, ನೀಟು, ಜೆಇ, ಇಂಜಿನಿಯರಿಂಗ್, ಮೆಡಿಕಲ್, ಕೋಚಿಂಗ್, ಇದಕ್ಕೇನೆ ಪ್ರಾಶಸ್ತ್ಯ ಜಾಸ್ತಿ ಕೊಟ್ಟು ಬೇಸಿಕ್ ಸೈನ್ಸ್ಗೆ ಮಕ್ಕಳು ಬರ್ತಾ ಇಲ್ಲ, ಬಿ ಎಸ್ ಸಿಗೆ ಮಕ್ಕಳು ಬರ್ತಾ ಇಲ್ಲ ಅಂತ ನಾವು ಹೇಳೋದು ತುಂಬಾ ಒಂದು ರೀತಿ ಹಾಸ್ಯಾಸ್ಪದನೂ ಕೂಡ, ಮತ್ತೆ ಒಂದು ರೀತಿಯ ವಿಡಂಬನೆ ಕೂಡ ಅಂತ ಅನ್ಸುತ್ತೆ ನನಗೆ. ಮತ್ತೆ ಹೈಸ್ಕೂಲು, ಪಿ ಯು ಸಿ ಲೆವೆಲಲ್ಲಿ ಈ ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ಗಳು ಏನಿದಾವೆ ಇದನ್ನ ಪಾಠ ಮಾಡಿ ಮಕ್ಕಳನ್ನ ಹುರಿದುಂಬಿಸಿ ಈ ಫೀಲ್ಡ್ ಅಲ್ಲಿ ನೀವು ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನ ಕೊಡೋ ಮೇಷ್ಟ್ರಗಳ ಸಂಖ್ಯೆ ಕೂಡ ತುಂಬಾ ಕಮ್ಮಿ ಆಗಿದೆ ಅನ್ಸುತ್ತೆ. ಇವು ತುಂಬಾ ದೊಡ್ಡ ಸವಾಲುಗಳು. ಇದಲ್ದಲೇನೆ ಸರ್, ಅದೇ ಜಾಗತೀಕರಣ ಆಗಿ ಇವತ್ತು ಯಾರಿಗೂ ಕೂಡ ಸಂಬಳ, ಜೀವನ ಇದನ್ನ ನೋಡೋ ಆಯಾಮಗಳಿದಾವಲ್ಲ ಮುಂಚಿನ ತರ ಇಲ್ವೇನೋ, ಅಥವಾ ನಾನೊಬ್ಬ ಸೆಂಟಿಮೆಂಟಲ್ ಫೂಲ್ ಏನೋ ಗೊತ್ತಿಲ್ಲ, ಬಟ್ ನನಗೆ ಹಾಗೆ ಅನ್ಸುತ್ತೆ. ಏಕೆಂದ್ರೆ ಭೌತಶಾಸ್ತ್ರ ಅಷ್ಟು ಸುಲಭವಾದ ಸಬ್ಜೆಕ್ಟ್ ಅಲ್ಲ. ಕಷ್ಟ ಅನ್ಸುತ್ತೆ ಸ್ಟೂಡೆಂಟ್ಸಿಗೆ, ಕಷ್ಟಪಡೋದಕ್ಕೆ ಆಸಕ್ತಿ ಇಲ್ಲ ಅವರಿಗೆ, ಮತ್ತೆ ಕೆಲಸ ಕೂಡ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಕಾಂಪಿಟೆಂಟ್ ಆಗಿರಬೇಕು.
1: ಹೌದು,
2: ಈಗ ಇಂಜಿನಿಯರಿಂಗ್ ಮಾಡಿದ್ರೆ 4 ವರ್ಷ ಓದಿದ ನಂತರ ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಸಿಗೋ ಸಾಧ್ಯತೆಗಳು ಜಾಸ್ತಿ ನೀವು ಹೋಲಿಸಿ ನೋಡಿದ್ರೆ.
1: ಹೌದು,
2: ಹಾಗಾಗಿ ಬೇಸಿಕ್ ಸೈನ್ಸಿಗೆ ಡಿಮಾಂಡ್ ಕಮ್ಮಿ ಆಗಿದೆ. ಮತ್ತೆ ಸರ್, ನಾವು ಏನೇ ಪಾಲಿಸಿಗಳನ್ನ ಮಾಡಬಹುದು, ಎನ್ ಇ ಪಿ ಅಂತ ಇರ್ಬೋದು, ಎಸ್ ಎ ಪಿ ಇರ್ಬೋದು, ಯಾವುದೇ ರೀತಿಯಾದಂತಹ ಪಾಲಿಸಿಗಳನ್ನ ಮಾಡಿದ್ರು ಕೂಡ ಆನ್ ಪೇಪರ್ ಆ ಪಾಲಿಸಿ ತುಂಬಾ ಚೆನ್ನಾಗೇ ಇರುತ್ತೆ.
1: ಹೌದು,
2: ಆದ್ರೆ ಸರ್ ಮನಸ್ಸು ಮನಸ್ಥಿತಿಗಳು ಬದಲಾಗದಲೇನೆ ಯಾವ ಪಾಲಿಸಿನೂ ಕೂಡ ಪ್ರಯೋಜನ ಆಗೋದಿಲ್ಲ. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು,
1: ಕಾರ್ಯರೂಪಕ್ಕೆ
2: ಬರಬೇಕು ಅಂತಂದ್ರೆ ಮೈಂಡ್ ಸೆಟ್ಗಳು ಚೇಂಜ್ ಆಗ್ಬೇಕು. ಬರೀ ಕಾನೂನು ಇದ್ರೆ ಸಾಲೋದಿಲ್ಲ.
1: ಹೌದು,
2: ಸೊ ಇವೆಲ್ಲವೂ ಕೂಡ ಸೇರ್ಕೊಂಡು ತುಂಬಾ ಚಾಲೆಂಜಸ್ ಇದೆ ನಮ್ಮ ಸಬ್ಜೆಕ್ಟ್ ಈಗ ಅಂತ ನನ್ನ ಅನಿಸಿಕೆ.
1: ಈಗ ತುಂಬಾ ಮಂದಿ ಬೇರೆ ಬೇರೆ ವಿಷಯಗಳನ್ನ ಬೇಗನೆ ಆಯ್ದುಕೊಳ್ತಾರೆ. ಈಗ ಭೌತಶಾಸ್ತ್ರವನ್ನು ಕೂಡ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆಸಕ್ತಿ ಬೇಕೇ ಬೇಕಾಗ್ತದೆ. ಭೌತಶಾಸ್ತ್ರ ಸಂಬಂಧಿ ವಿಷಯಗಳನ್ನ ನಾವೊಂದು ಅವರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳಿದ್ರೆ, ಅಥವಾ ಆಸಕ್ತಿ ಮೂಡಿಸಬೇಕು ಅಂತ ಹೇಳಿದ್ರೆ, ಜನಸಾಮಾನ್ಯರಾಗಿ ನಾವು ಏನ್ ಮಾಡಬೇಕು?
2: ತುಂಬಾ ಏನು ಜಾಸ್ತಿ ಮಾಡಬೇಕಾಗಿಲ್ಲ ನನಗನ್ಸೋ ಮಟ್ಟಕ್ಕೆ. ಕುತೂಹಲ ಕೆರಳಿಸ್ಬೇಕು ಅಷ್ಟೇ ಸರ್. ಮಕ್ಕಳಿಗೆ ಇರದೆ ಅದು, ಅವ್ರ ಮಕ್ಕಳು ಅಂತ ಕರೆಯೋದು ನಾವು ಅದೇ ಕಾರಣಕ್ಕೆ. ಅವರ ಆ ಶಕ್ತಿ, ಅವರ ಆ ಎನರ್ಜಿ ಇದೆಯಲ್ಲ, ಅದು ಅಸಾಧಾರಣ ಅದು. ಮತ್ತೆ ಅವ್ರ ಕುತೂಹಲನು ಅಷ್ಟೇನೆ. ನೀವು ನೋಡಿರ್ಬೋದು ಮಕ್ಕಳು ಎಂತೆಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಕೆಲವು ಸರಿ ಅದ್ ನಿಮಗೆ ತುಂಬಾ ಕ್ಷುಲ್ಲಕ ಅನ್ನಿಸ್ಬಹುದು, ಅಥವಾ ಇದು ಏನಿದು ಅಂತ ಅನ್ನಿಸ್ಬಹುದು. ಆದ್ರೆ ಮಕ್ಕಳು ತುಂಬಾ ಘನವಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ತೆ ನೋಡಿ, ಪ್ರಶ್ನೆ ಕೇಳಬೇಕು ಅಂದ್ರೆ ಅದ್ರ ಹಿಂದೆ ಒಂದು ಯೋಚನೆ ಇದೆ, ಒಂದು ಯೋಚನಾ ಲಹರಿ ಇದೆ. ಈ ಪ್ರಶ್ನೆ ಕೇಳೋ ಅಂತ ಒಂದು ಚಟುವಟಿಕೆ ಇದೆಯಲ್ಲ ಮಕ್ಕಳಲ್ಲಿ, ಅದನ್ನ ಪ್ರೋತ್ಸಾಹಿಸಿದ್ರೆ ಸಾಕು ನಾವು. ಆ ಕುತೂಹಲನ ಕೆರಳಿಸಿದ್ರೆ ಸಾಕು ನಾವು. ಮತ್ತೆ ಅವ್ರಿಗೆ ಅವ್ರದೇ ಆದಂತಹ ದಾರಿ ಹುಡುಕೊಳ್ಳೋದಕ್ಕೆ ಅವಕಾಶ ಆಸ್ಪದ ಕೊಡಬೇಕು. ಈ ರೀತಿ ಒಂದು ಸಹಕಾರ ಕೊಟ್ರೆ ನಾವು ಮಕ್ಕಳನ್ನ ಆ ವಯಸ್ಸಿನಲ್ಲೇನೆ ನಾವು ಅವ್ರನ್ನ ಪೋಷಿಸಿದ್ರೆ, ಅವ್ರಿಗೆ ನಾವು ಗುರುದುಂಬಿಸಿ ಅವರಿಗೆ ಒಳ್ಳೆ ಮೋಟಿವೇಶನ್ ಎನ್ಕರೇಜ್ಮೆಂಟ್ ಕೊಟ್ಟು ಬೇರೆ ಇನ್ನೇನು ಬೇಕಾಗಿಲ್ಲ.
1: ಈಗ ನೀವು ಸುಮಾರು 13 ವರ್ಷಗಳಿಂದ ಭೌತಶಾಸ್ತ್ರ ವಿಷಯದ ಬಗ್ಗೆ ಪರಿಣತಿಯನ್ನ ಪಡೆದಿದ್ದೀರಿ, ಅದರ ಬಗ್ಗೆ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀರಿ. ಈಗ ಸಾಮಾನ್ಯವಾಗಿ ಭೌತಶಾಸ್ತ್ರ ಸಂಬಂಧಿ ಕೋರ್ಸ್ಗೆ ಸೇರಬೇಕು ಅಂತ ಹೇಳುವವರಿಗೆ ಒಂದು ಬೇಸಿಕ್ ಅರ್ಹತೆಗಳು ಬೇಕು ಅಂತ ಅನಿಸುತ್ತಾ?
2: ಖಂಡಿತ ಸರ್, ಖಂಡಿತ. ತಾತ್ವಿಕವಾಗಿ ಅವರಿಗೆ ಬಿ ಎಸ್ ಸಿ ನಲ್ಲಿ ಫಿಸಿಕ್ಸ್ ಓದಿರಲೇಬೇಕು, ಮ್ಯಾಥಮೆಟಿಕ್ಸ್ ಓದಿರಲೇಬೇಕು, ಇಷ್ಟು ಪರ್ಸೆಂಟ್ ಇರಲೇಬೇಕು ಮಿನಿಮಮ್ ಅಂತ ಇರುತ್ತೆ. ಇದಲ್ದಲೇನೆ ಸರ್, ಅದೇ ಮೂಲಭೂತವಾದಂತಹ ಆ ಒಂದು ಹಸಿವು ಬೇಕು ಸರ್. ಆ ಹಸಿವು ಇಲ್ದಲೇ ಇದ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಊಟ ತಯಾರಿಸಿ ಇಡಬಹುದು, ಇಂಥ ಮೃಷ್ಟಾನ್ನ ಭೋಜನನೇ ನಿಮ್ ಮುಂದೆ ಇಟ್ಟಿರ್ಬೋದು. ಹಸಿವಿಲ್ದಲೆ ಏನು ಪ್ರಯೋಜನ ಇಲ್ಲ ನೋಡಿ. ಆ ಹಸಿವು, ಆ ತುಡಿತ, ಆ ದಾಹ ಬೇಕು.
1: ಹೌದು,
2: ಅದನ್ನ ಮೂಡಿಸ್ಬೇಕು ಅಂತಂದ್ರೆ ಅದು ಆ ಹೈಸ್ಕೂಲು ಪಿ ಯು ಸಿ ಲೆವೆಲ್ಲೇನೆ ಮಕ್ಕಳಿಗೆ ನಾವು ಆ ರೀತಿಯಾದಂತಹ ಒಂದು ವಾತಾವರಣನ ಸೃಷ್ಟಿ ಮಾಡಬೇಕಾಗತ್ತೆ. ನಾನು ಈಗಿನ ನನ್ನ ವಿದ್ಯಾರ್ಥಿಗಳಲ್ಲಿ ನೋಡ್ತಿರೋಂತ ಒಂದು ವೀಕ್ನೆಸ್ ಅಂದ್ರೆ ಇದೆ ಸರ್. ಇದು ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ, ಹಸಿವಿಲ್ಲ. ಹಸಿವಿಲ್ದಲೇ ಇರೋನಿಗೆ ನೀವು ಹೇಗೆ ಉಣಬಡಿಸ್ತೀರಿ ಹೇಳಿ?
1: ಹೌದು,
2: ಈ ಇದು ತುಂಬಾ ದೊಡ್ಡ ಚಾಲೆಂಜ್ ಇದು ನಮಗೆ.
1: ಕೇಳುಗರೆ, ಭೌತಶಾಸ್ತ್ರ ವಿಷಯದ ಕುರಿತಾಗಿ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ವಿ. ನಾವು ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ನಮ್ಮ ಮಾತುಕತೆಯನ್ನ ಮುಂದುವರಿಸುತ್ತೇವೆ. ಸರ್, ನಿಮ್ಮ ಇಷ್ಟದ ಹಾಡು?
2: ರಾಜ್ಕುಮಾರ್ ಹಾಡುಗಳು ಭಾರಿ ಇಷ್ಟ ನನಗೆ. ಅದರಲ್ಲೂ ಸಾಕ್ಷಾತ್ಕಾರ ಸಿನಿಮಾದು ಒಲವೇ ಜೀವನ ಸಾಕ್ಷಾತ್ಕಾರ ಭಾರಿ ಇಷ್ಟವಾದಂತಹ ಹಾಡು ನನಗೆ. ಆ ಸಿನಿಮಾ ಕೂಡ ಭಾರಿ ಇಷ್ಟವಾದ ಸಿನಿಮಾ ನನಗೆ. ಆ ಹಾಡು ಕೂಡ ತುಂಬಾ ಇಷ್ಟವಾದಂತಹ ಹಾಡು.
1: ಅದೇ ಗೀತೆಯನ್ನ ಕೇಳಿ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ.

0: ಕೇಳಿದ್ರೆ ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಇವತ್ತಿನ ಈ ಕನ್ನಡ ಕಾರ್ಯಕ್ರಮದಲ್ಲಿ ನಾವು ಭೌತಶಾಸ್ತ್ರದ ವಿಚಾರದ ಕುರಿತಾಗಿ ಮಾತಾಡ್ತಾ ಇದ್ವಿ. ನಮ್ಮ ಜೊತೆಗೆ ಇರುವವರು SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರು. ಈಗ ನೀವು ಈ ಶೈಕ್ಷಣಿಕ ವಲಯದ ಹಲವು ಸವಾಲುಗಳ ಬಗ್ಗೆ ಮಾತಾಡಿದ್ರಿ, ಮತ್ತೆ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಅನೇಕ ವಿಚಾರಗಳನ್ನು ಮಾತಾಡಿದ್ರಿ. ಈ ನಡುವೆ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಭೌತಶಾಸ್ತ್ರ ವಿಭಾಗ ಇದೆ. ಸೊ ಇದರಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಬಹುದಾ ಸರ್?
1: ಸರ್, ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಎರಡು ವಿಶೇಷವಾದಂತಹ ಸ್ಪೆಷಲೈಸೇಷನ್ ಅಂತ ಕರಿತೀವಿ ನಾವು. ಒಂದು ಎಲೆಕ್ಟ್ರಾನಿಕ್ಸ್, ಇನ್ನೊಂದು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಅಂತ ಹೇಳಿ. ಎರಡೂ ಕೂಡ ತುಂಬ ಅದ್ಭುತವಾದಂತಹ ಸಬ್ಜೆಕ್ಟ್ಸ್. ನಿಮಗೆ ಇಂಡಸ್ಟ್ರಿ ಹಾರ್ಡ್ವೇರ್ ಸಾಫ್ಟ್ವೇರಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಸೆಮಿಕಂಡಕ್ಟರ್ ಟೆಕ್ನಾಲಜಿ ಆಗಿರ್ಬೋದು, ಈ LED ಈ ರೀತಿಯಾದಂಥ ತಂತ್ರಜ್ಞಾನಗಳೆಲ್ಲ ಏನಿದೆ ಅದಕ್ಕೆಲ್ಲ ಮೂಲಭೂತವಾದಂಥದ್ದು ಇರದೇ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ನಲ್ಲಿ. ಸೊ ಇದು ನಮ್ಮಲ್ಲಿ ಸ್ಪೆಷಲೈಸೇಷನ್ ಆಗಿ ನಾವು ಪಾಠ ಮಾಡ್ತೀವಿ. ಇದಲ್ಲದೇ ನನ್ನ ಐಚ್ಛಿಕ ಕ್ಷೇತ್ರ ಸೈದ್ಧಾಂತಿಕ ಭೌತಶಾಸ್ತ್ರ. ಈಗ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಬರ್ತದಲ್ಲ, ಅದನ್ನು ಫ್ಯಾಬ್ರಿಕೇಟ್ ಮಾಡೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಪ್ರತಿ ವರ್ಷ ಡಿಪ್ಲೊಮಾ ITI ಮಕ್ಕಳು ಬಂದು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಹೋಗ್ತಾರೆ. ಅದಲ್ಲದೇ ಐಚ್ಛಿಕ ವಿಷಯ ಆರಿಸ್ಕೊಂಡಂಥ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳು ಇದನ್ನು ಕಲಿತಾರೆ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಕಲಿತೇವೆ. ಆಮೇಲೆ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ನಲ್ಲಿ ಮಕ್ಕಳು ಈ ಥಿನ್ ಫಿಲ್ಮ್ ಕೋಟಿಂಗ್ ಅಂತ ಹೇಳ್ತಾರೆ, ತುಂಬಾ ಉಪಯುಕ್ತವಾದಂತಹ ತಂತ್ರಜ್ಞಾನ ಅದು. ಥಿನ್ ಫಿಲ್ಮ್ ಕೋಟಿಂಗ್ ಯೂನಿಟೇ ಇದೆ ನಮ್ಮಲ್ಲಿ ಒಂದು. ಇದಲ್ಲದೇ ನನ್ನ ಸಹೋದ್ಯೋಗಿಗಳು ಈ ಕ್ಷೇತ್ರದಲ್ಲಿ ನ್ಯಾನೋ ಟೆಕ್ನಾಲಜಿ ಇದರಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ, ಅದನ್ನು ಕಲಿತಾರೆ ಕೂಡ ನಮ್ಮ ಮಕ್ಕಳು. ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಸಿಂಥಸಿಸ್ ಮಾಡ್ತಕ್ಕಂಥದ್ದು, ಕ್ಯಾರೆಕ್ಟರೈಸೇಷನ್ ಅನ್ನು ಮಾಡಿಸ್ತಕ್ಕಂಥದ್ದು, ಈ ರೀತಿಯಾದಂತಹ ಅಧ್ಯಯನ ಮಾಡ್ತಾರೆ. ಇದಲ್ಲದೇ ನನ್ನ ಇನ್ನೊಬ್ಬ ಸಹೋದ್ಯೋಗಿ ಮಿತ್ರರು ಎಲೆಕ್ಟ್ರಾನಿಕ್ಸ್ನಲ್ಲಿ, ಅದರಲ್ಲೂ ಕೂಡ ಮೈಕ್ರೋವೇವ್ ಕಮ್ಯುನಿಕೇಷನ್ ಇದರಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅವರ ರಿಸರ್ಚ್ ಏರಿಯಾನೇ ಅದು. ಹಾಗಾಗಿ ನಮ್ಮಲ್ಲಿ ಅನಾಲಿಸಿಸ್ ಆಫ್ ಮೈಕ್ರೋವೇವ್ ಸ್ಟ್ರಿಪ್ ಆ್ಯಂಟೆನ, ಡಿಸೈನ್ ಆಫ್ ಮೈಕ್ರೋವೇವ್ ಸ್ಟ್ರಿಪ್ ಆ್ಯಂಟೆನ, 2 GHz ತನಕದ ಅನಾಲಿಸಿಸ್ ಅನ್ನು ಮಾಡ್ತಾರೆ. ಸೊ ಬೇಕಾದಷ್ಟು ಪ್ರಾಜೆಕ್ಟ್ಗಳನ್ನು ತರಿಸಿದ್ದಾರೆ ಈ ಫೀಲ್ಡಲ್ಲಿ. ಸೊ ಇದು ಕೂಡ ಒಂದು ಅಧ್ಯಯನ ಕ್ಷೇತ್ರ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ.
0: ಈಗ ಈ ಭೌತಶಾಸ್ತ್ರ ಅಧ್ಯಯನದಿಂದ ಅಥವಾ ಈ ಸಂಶೋಧನೆಗಳನ್ನು ನಿರಂತರವಾಗಿ ಮಾಡುವುದರಿಂದ ಉದ್ಯೋಗ ಅವಕಾಶಗಳನ್ನೇ ಹೇಗೆ ಪಡಿಬಹುದು, ಅಥವಾ ಉದ್ಯೋಗ ಅವಕಾಶಗಳು ಯಾವ ಯಾವ ಕ್ಷೇತ್ರದಲ್ಲಿ ಇರುತ್ತೆ ಸರ್?
1: ಸರ್, ಈಗ ಭೌತಶಾಸ್ತ್ರ ಓದಂಥವರು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಹೋಗಬಹುದು. ಮೈನಿಂಗು, ಮೀಟಿಯಾರಲಜಿ, ಜಿಯೋಫಿಸಿಕ್ಸ್, ಆಮೇಲೆ ಅಟ್ಮಾಸ್ಫಿಯರಿಕ್ ಸೈನ್ಸು, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸು, ಪೆಟ್ರೋಲಿಯಂ ಇಂಡಸ್ಟ್ರಿ, ಆಲ್ಟರ್ನೇಟ್ ಎನರ್ಜಿ ಸೋರ್ಸಸ್, ಇಲ್ಲಿಂದ ಹಿಡಿದು ನ್ಯಾನೋ ಟೆಕ್ನಾಲಜಿ, ಸೆಮಿಕಂಡಕ್ಟರ್ಸು, ಫ್ಯಾಬ್ರಿಕೇಷನ್ನು, ಥಿನ್ ಫಿಲ್ಮ್ಸ್, ಸೂಪರ್ ಕಂಪ್ಯೂಟರು, ಹಾರ್ಡ್ವೇರು, ಇವುಗಳ ತನಕ. ಮತ್ತಿನ್ನು ಸ್ಯಾಟಲೈಟ್ ಕಮ್ಯುನಿಕೇಷನ್, ಏರ್ ಟ್ರಾಫಿಕ್ ಕಂಟ್ರೋಲ್, ಇಮೇಜ್ ಪ್ರೊಸೆಸಿಂಗು, ಟೆಲಿಮೆಟ್ರಿ, ರೇಡಾರ್, ಸೋನಾರ್, ಈ ತಂತ್ರಜ್ಞಾನಗಳನ್ನು ಅಳವಡಿಸ್ಬೋದು. ಅದೇ ರೀತಿ ಇತ್ತೀಚೆಗೆ ತುಂಬ ಫೇಮಸ್ ಆಗಿರ್ತಕ್ಕಂಥ ಈ ಕೋಡಿಂಗು, ಮಷಿನ್ ಲರ್ನಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಟೆಕ್ನಾಲಜಿ, ಆಮೇಲೆ ಇತ್ತೀಚೆಗೆ ಕ್ವಾಂಟಮ್ ಕಂಪ್ಯೂಟರ್, ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತೆಲ್ಲ ಬಂದಿದೆ. ಇದೆಲ್ಲದೂ ಕೂಡ ಮೂಲಭೂತವಾಗಿ ಭೌತಶಾಸ್ತ್ರ ತಂತ್ರಜ್ಞಾನವನ್ನೇ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಇದಲ್ಲದೇ ನ್ಯೂಕ್ಲಿಯರ್ ರಿಯಾಕ್ಟರ್, ಪರಮಾಣು ರಿಯಾಕ್ಟರ್ಗಳು, ಆಕ್ಸೆಲರೇಟರ್ಗಳು, ಆಮೇಲೆ ಎನ್ವೈರನ್ಮೆಂಟಲ್ ರೇಡಿಯೋ ಆಕ್ಟಿವಿಟಿ, ಬಯೋಹಜಾರ್ಡ್ ಸೇಫ್ಟಿ ಆಗಿರ್ಬೋದು, ಡಿಫೆನ್ಸ್, ಆಮೇಲೆ ಮೆಡಿಕಲ್ ಇಮೇಜಿಂಗ್. ಈಗ ನಿಮಗೆ ಎಕ್ಸ್ರೇ ಇಂದ ಹಿಡಿದು MRI, CT ಸ್ಕ್ಯಾನ್, ಅಲ್ಟ್ರಾಸೌಂಡ್, ಇದೆಲ್ಲವೂ ಕೂಡ ECG, ಇದೆಲ್ಲವೂ ಕೂಡ ಮೂಲಭೂತವಾದಂಥ ಭೌತಶಾಸ್ತ್ರ ತತ್ವಗಳೇನೆ. ಸೊ ಮೆಡಿಕಲ್ ಇಮೇಜಿಂಗ್, ರೇಡಿಯಾಲಜಿ ಇಲ್ಲಿ ತನಕ. ಸೊ ತುಂಬ ವ್ಯಾಪ್ತಿ ದೊಡ್ಡದಾಗಿದೆ. ಹಾಗಾಗಿ ಭೌತಶಾಸ್ತ್ರ ಓದಿ ಹಲವಾರು ಕ್ಷೇತ್ರಗಳಿಗೆ ವಿದ್ಯಾರ್ಥಿಗಳು ಹೋಗ್ಬೋದು. ಏನಪ್ಪ ಅಂತಂದ್ರೆ, ಒಂದು ಆಸಕ್ತಿ ಇರಬೇಕು, ಎರಡನೇದಾಗಿ ಸ್ವಲ್ಪ ಮಟ್ಟಿಗೆ ಪರಿಣತಿ ಇರಬೇಕು, ಅವರಿಗೆ ಅವಕಾಶಗಳು ಬೇಕಾದಷ್ಟಿದಾವೆ.
0: ಭೌತಶಾಸ್ತ್ರದ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಅನೇಕ ಆಸಕ್ತಿದಾಯಕ ಸಂಗತಿಗಳನ್ನ ನೀವು ಮೆನ್ಷನ್ ಮಾಡಿದ್ರಿ. ಆದ್ರೂ ಕೂಡ ಬಹಳ ಆಸಕ್ತಿದಾಯಕವಾದಂತಹ ಸಂಗತಿಗಳನ್ನ ಬಹಳ ಸರಳವಾಗಿ ನೀವು ಹಂಚಿಕೊಳ್ಳುವುದಾದ್ರೆ.
1: ಅದೇ ಸರ್, ಎಲ್ಲವೂ ಆಸಕ್ತಿದಾಯಕವಾದಂತಹ ಸಂಗತಿಗಳೇ ಅನ್ಸುತ್ತೆ ನನಗೆ. ಅದೇ ನೋಡಿ, ಈಗ ನಾವು ಸುತ್ತಮುತ್ತ ನೋಡಿದಾಗ ನಮಗೆ ಈಗ ಸ್ವಲ್ಪ ಕಮ್ಮಿ ಆಗಿದೆ, ಆದ್ರೆ ಗಿಡ ಮರ ಹಚ್ಚ ಹಸಿರು ಅಂತ ನಾವೇನು ಹೇಳ್ತೀವಿ. ನೀವು ಯಾವತ್ತಾದರೂ ಯೋಚನೆ ಮಾಡಿದರೆ, ಯಾಕೆ ಗಿಡಗಳ ಎಲೆಗಳಿದಾವಲ್ಲ ಅವು ಹಸಿರಾಗಿಯೇ ಇದ್ದಾವೆ, ಯಾಕೆ ಬೇರೆ ಯಾವುದು ಬಣ್ಣ ಆಗಿಲ್ಲ, ಈಗ ನಾವು ಶಾಲೆಯಲ್ಲಿ ಅದನ್ನು ಓದಬೇಕಾದ್ರೆ ಕ್ಲೋರೋಫಿಲ್ ಅನ್ನೋಂಥ ಒಂದು ಅದರಲ್ಲಿ ಕೆಮಿಕಲ್ ಇದೆ ಅದರಿಂದಾಗಿ ಅಂತ ಹೇಳ್ತೀವಿ. ಆದರೆ ಅದು ಹಸಿರನ್ನೇ ಯಾಕೆ ಕಾಣುವಂಥ ಸಂದರ್ಭ ಬಂತು, ಯಾಕೆ ಅದು ಹಸಿರೇ ಆಗಿರಬೇಕು?
0: ಕುತೂಹಲಕಾರಿ
1: ಸಂಗತಿ ನೋಡಿ ಇದು. ಇದನ್ನು ನೀವು ಕಾಮನ ಬಿಲ್ಲನ್ನ ನೋಡಿದ್ರೆ ಅದರಲ್ಲಿ ಹಸಿರು ಎಲ್ಲಿದೆ ಆ ಏಳು ಬಣ್ಣಗಳಲ್ಲಿ ಅನ್ನೋದನ್ನ ನೋಡಿದ್ರೆ ಬಹುಶಃ ಒಂದು ಉತ್ತರ ಸಿಕ್ಕಿತ್ತು. ಇದೇ ರೀತಿ ನೋಡಿ, ಈಗ ಸುತ್ತಮುತ್ತ ನೋಡೋದ್ರಲ್ಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ನಾವು ಜ್ಯೂಸ್ ಏನಾದರೂ ಕುಡಿಯುವಾಗ ಸ್ಟ್ರಾನಲ್ಲಿ ಕುಡಿತಿದ್ದೀವಿ ಅಂತ ಇಟ್ಕೊಳ್ಳಿ.
0: ಹೌದು,
1: ನಾವು ಅದನ್ನ ಹೀರ್ತೀವಿ. ಹೀರೋದಕ್ಕೆ ನಮಗೆ ಶಕ್ತಿ ಬಲ ಬೇಕು. ಅದೇ ನೀರನ್ನು ನಾವು ಕೆಳಗಡೆಯಿಂದ ನಾವು ಮೇಲ್ಗಡೆ ಪಂಪ್ ಯೂಸ್ ಮಾಡಿ ನಾವು ಟ್ಯಾಂಕಿಗೆ ಹಾಕಬೇಕು ಅಂದರೆ 1 HP 2 HP ಮೋಟರ್ ಬೇಕಾಗುತ್ತೆ. ಅದೇ ನೋಡಿ, ಭೂಮಿ ಕೆಳಗಡೆ ಅಂತರ್ಜಲದಲ್ಲಿ ಇರ್ತಕ್ಕಂಥ ನೀರನ್ನ ಒಂದು ಗಿಡ ಅಥವಾ ಮರ ಬೇರಿಂದ ಅದನ್ನ ಎಳ್ಕೊಂಡು ತನ್ನ ಮುಡಿಯ ತುತ್ತ ತುದಿಯ ತನಕ ತಗೊಂಡು ಹೋಗುತ್ತಲ್ಲ, ಯಾವ ಪಂಪ್ ಇದೆ ಸರ್? ಯಾವ ಸ್ಟ್ರಾಯಿಂದ ಎಳೆಯುತ್ತೆ? ಇವತ್ತು 60 ಫೀಟ್ ತನಕ.
0: ಹೌದು,
1: ಇದರ ಹಿಂದೆ ಯಾವ ಭೌತಶಾಸ್ತ್ರದ ತತ್ವ ಅಡಗಿರಬಹುದು? ಎಷ್ಟು ಕುತೂಹಲ ಇದೆ ನೋಡಿ. ಇದೇ ರೀತಿ ನಿಮ್ಗೆ ಇನ್ನೊಂದು ತುಂಬಾ ಕುತೂಹಲಕರ ಸಂಗತಿ ಹೇಳ್ತೇನೆ. ಈಗ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ, ಸೂರ್ಯ ಮತ್ತೆ ನಾವು ನಮ್ಮ ನವಗ್ರಹಗಳು ಈಗ 8 ಆಗಿದಾವೆ. ಇದು ಇದೆಲ್ಲವೂ ಕೂಡ ಒಂದೊಂದು ಗ್ಯಾಲಕ್ಸಿಗೆ ಒಳಪಟ್ಟಿದೆ. ಇದನ್ನ ನಾವು ಆಕಾಶ ಗಂಗೆ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀವಿ. ಈ ಒಂದು 15-20 ವರ್ಷದ ಕೆಳಗಡೆ ಖಗೋಳ ವಿಜ್ಞಾನಿಗಳು ಇದನ್ನ ಅಧ್ಯಯನ ಮಾಡಬೇಕಾದ್ರೆ ಅವ್ರಿಗೆ ತುಂಬಾ ರೋಚಕವಾದಂತ ಒಂದು ಸಂಗತಿ ಗೊತ್ತಾಗುತ್ತೆ. ಆ ಸಂಗತಿಯ ಸಾರಾಂಶ ಏನಪ್ಪಾ ಅಂತಂದ್ರೆ, ರಾಸ್ಬೆರಿ ಅಂತ ಒಂದು ಹಣ್ಣು ಬರುತ್ತೆ, ನೀವು ನೋಡಿರ್ಬೋದು, ಸ್ಟ್ರಾಬೆರಿ, ರಾಸ್ಬೆರಿ, ಕ್ರ್ಯಾನ್ಬೆರಿ, ಇದೆಲ್ಲ ಬೆರ್ರಿ ಜಾತಿಯ ಹಣ್ಣುಗಳು. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಕ್ಷತ್ರ ಪುಂಜ, ಅದರ ರುಚಿ ರಾಸ್ಬೆರಿ ಹಣ್ಣಿನ ತರ ಇದೆ ಅಂತಾರೆ. ಇದೇನಪ್ಪ, ಯಾರಪ್ಪ ಹೋಗಿ ರುಚಿ ನೋಡಿ ಬಂದವರು, ಯಾರು ಅದನ್ನ ನೆಕ್ಕಿ ಬಂದವರು ಅಂತ ನೀವು ಕೇಳ್ಬೋದು. ಬೇರೆ ಇನ್ನೇನು ಇಲ್ಲ, ಇವರು ಅಧ್ಯಯನ ಮಾಡಬೇಕಾದ್ರೆ ಇವ್ರಿಗೆ ಗೊತ್ತಾಗಿದ್ದೇನು ಅಂದ್ರೆ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಸೆಂಟರ್ ಇದೆಯಲ್ಲ, ಆ ಸೆಂಟರ್ ಅಲ್ಲಿ ಇಥೈಲ್ ಫಾರ್ಮೇಟ್ ಅನ್ನೋ ಕೆಮಿಕಲ್ ಹೇರಳವಾಗಿ ಇದೆ ಅಂತ ಗೊತ್ತಾಗುತ್ತೆ. ಇದೇ ಇಥೈಲ್ ಫಾರ್ಮೇಟ್ ಕೆಮಿಕಲ್ ರಾಸ್ಬೆರಿ ಹಣ್ಣಿನಲ್ಲೂ ಕೂಡ ಇದೆ. ಸರ್, ಈ ದೃಷ್ಟಿಕೋನ ನೋಡಿ, ನೀವು ಯಾವುದೋ ಒಂದು ಕೆಮಿಕಲ್ ಒಂದು ಹಣ್ಣಿನಲ್ಲಿದೆ, ಅದೇ ಕೆಮಿಕಲ್ ನಮ್ಮ ಗ್ಯಾಲಕ್ಸಿಯ ಸೆಂಟರ್ ಅಲ್ಲೂ ಕೂಡ ಇದೆ. ಹಾಗಾಗಿ ನಮ್ಮ ಗ್ಯಾಲಕ್ಸಿ ಸೆಂಟರ್ ಆ ಹಣ್ಣಿನ ರೀತಿ ಟೇಸ್ಟ್ ಮಾಡುತ್ತೆ ಅನ್ನೋ ಅಂತ ಒಂದು ಒಂದು ವಿಚಾರಧಾರೆ ಇದೆಯಲ್ಲ, ನನಗೆ ತುಂಬಾ ತುಂಬಾ ಅದ್ಭುತ ಅಂತ ಅನ್ಸುತ್ತೆ. ಅದು
0: ಬಹಳ ಒಂದು ಅಪ್ಯಾಯಮಾನವಾದಂತ ಅಲ್ವಾ ಕೆಲವು ಸಂಗತಿಗಳನ್ನ ಹಂಚಿಕೊಂಡ್ರಿ. ಈಗ ತಮ್ಮ ಬೋಧನಾ ಅನುಭವದಲ್ಲಿ ಸಾಕಷ್ಟು ವಿಷಯಗಳನ್ನ ನೀವು ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ತೀರಿ, ಅಥವಾ ಶೈಕ್ಷಣಿಕವಾಗಿ ಅದನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನ ಮಂಡಿಸ್ತೀರಿ. ಈ ಬೋಧನಾ ಕ್ರಮದಲ್ಲಿ ಏನಾದ್ರೂ ಬದಲಾವಣೆ ಅಗತ್ಯ ಇದೆ ಅನ್ನುವಂತ ಏನಾದ್ರೂ ಮನವರಿಕೆ ಆಗಿದೆಯಾ ಸರ್ ನಿಮಗೆ?
1: ಅನ್ಸುತ್ತೆ ಕೆಲವು ಸರಿ, ಆದ್ರೆ ಬರೀ ಕ್ರಮದಲ್ಲಿ ಬದಲಾವಣೆನ ತಂದು ಏನಾದ್ರೂ ಪ್ರಯೋಜನ ಆದೀತ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ನಾವು ಕ್ರಮದಲ್ಲಿ ಹಲವಾರು ಬದಲಾವಣೆಗಳನ್ನ ತರಬಹುದು, ತಂದಿದೀವಿ ಕೂಡ, ತರ್ತಾ ಇರ್ತೀವಿ ಕೂಡ. ಆದ್ರೆ ನಮ್ಮ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು. ಮೇಷ್ಟ್ರಗಳಿಗೆ ಪಾಠ ಮಾಡುವಂತ ಆ ಒಂದು ಝೀಲ್ ಇದೆಯಲ್ಲ, ಆ ಎನರ್ಜಿ, ಅದು ಇನ್ನೂ ಜಾಸ್ತಿ ಆಗ್ಬೇಕು. ಮತ್ತೆ ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಆ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಅಂತಕ್ಕಂಥ ಆ ಒಂದು ಸ್ಪಂದನೆ ಇದೆಯಲ್ಲ, ಅದಿರಬೇಕು. ಆಮೇಲೆ ಮಕ್ಕಳಿಗೂ ಕೂಡ ಕಲಿಯುವಂತ ಆ ಒಂದು ಹಂಬಲ ಬೇಕು, ಹಾತೊರೆತ ಬೇಕು. ಈ ಮನಸ್ಥಿತಿ ಬರದಲೇನೆ ನಾವು ಕ್ರಮದಲ್ಲಿ ಏನೇ ಬದಲಾವಣೆಗಳನ್ನು ತಂದ್ರೂ ಅದು ಅಷ್ಟು ಎಫೆಕ್ಟಿವ್ ಆದೀತ ಕಾಣೆ ನಾನು. ಆಗ್ಬೇಕಾಗಿರೋದು ಇದು ಸರ್, ಬದಲಾಗ್ತಾ ಇರ್ತಕ್ಕಂಥ ವರ್ತಮಾನದಲ್ಲಿ ಈ ವಸ್ತುಸ್ಥಿತಿಯಲ್ಲಿ ಇದು ಬೇಕು ಸರ್, ಇದು ಬೇಕು. ಈ ತುಡಿತ ಬೇಕು, ಈ ಹಂಬಲ ಬೇಕು, ಈ ಒಡನಾಟಗಳು ಬೇಕು. ಅದು ಎಲ್ಲೋ ನಾವು ಇವತ್ತಿನ ಜಾಗತೀಕರಣದ ಪ್ರಪಂಚದಲ್ಲಿ ತುಂಬ ವೇಗವಾಗಿ ತುಂಬ ರಭಸದಲ್ಲಿ ಓಡ್ತಾ ಇದ್ದೀವಿ, ಅದನ್ನು ಕಳ್ಕೊತಾ ಇದ್ದೀವಿ ಅಂತ ಅನಿಸ್ತಿದೆ ನನಗೆ.
0: ಅದೇ ರೀತಿ ತಾವು ಈ ಭೌತಶಾಸ್ತ್ರ ವಿಷಯದ ಬಗ್ಗೆ ಸಂಶೋಧನೆಯನ್ನು ಕೂಡ ಮಾಡಿದ್ರಿ, ಸಂಶೋಧನಾ ವಿಷಯದ ಕುರಿತಾಗಿ ಸರಳವಾಗಿ ಹಂಚಿಕೊಳ್ಳೋದಾದ್ರೆ.
1: ಅದೇ ಸರ್, ಅಂದ್ರೆ ಈಗ ನನ್ನ ಮಟ್ಟಕ್ಕೆ ನಾನು ಯಾವುದರಲ್ಲಿ ಆಸಕ್ತಿ ಮುಂಚಿಂದನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೆ ಅದೇ ಕ್ಷೇತ್ರದಲ್ಲೇನೆ ಅಧ್ಯಯನ ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತ ನಾನು ಹೋಗಿದ್ರಿಂದ ನನಗದು ಕಷ್ಟ ಅನ್ನೋದು ಕ್ಲಿಷ್ಟ ಆಗಲಿಲ್ಲ. ಕಷ್ಟಗಳನ್ನು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ತಕ್ಕಂಥ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕಾದಂಥ ಅನಿವಾರ್ಯತೆ ನನಗೆ ಬರಲಿಲ್ಲ. ಯಾಕೆಂದರೆ ನಾನೇ ಆರಿಸ್ಕೊಂಡಂಥ ಕ್ಷೇತ್ರ ಆಗಿತ್ತದು. ಸವಾಲುಗಳು ನನಗೇನಾಗಿದ್ವು ಅಂತಂದರೆ, ಸರ್ ನಾನು ಮಾಡಿದ PhD ಪಾರ್ಟ್ ಟೈಮ್, ಹಾಗಾಗಿ ನಾನು ಪಾಠ ಮಾಡ್ತಾ ಕಾಲೇಜಲ್ಲಿ ಇದ್ಕೊಂಡೇನೆ ನಾನು ಪಾರ್ಟ್ ಟೈಮ್ PhD ಮಾಡಬೇಕಾಯಿತು. ಹಾಗಾಗಿ ನನಗೆ 100% ಫೋಕಸ್, ಅಟೆನ್ಷನ್ ಕೊಡೋ ಅಷ್ಟು ಇರಲಿಲ್ಲ ಸಮಯ ನನಗೆ, ಹಾಗಾಗಿ ಆ ಒಂದು ಅಳುಕು ನನಗಿದೆ. ಮತ್ತಿನ್ನು ಸಂಶೋಧನಾ ಕ್ಷೇತ್ರ ಅನ್ನೋದು ಏನಿದೆ ಸರ್, ಅದು ಅದೊಂದು ಸಮುದ್ರ ಸರ್, ಅದು ಅದು ಆಳಕ್ಕೆ ಹೋದಷ್ಟು ಇನ್ನೂ ಇನ್ನೂ ಇನ್ನೂ ಆಳಕ್ಕೆ ಹೋಗ್ತಾನೆ ಇರಬಹುದು, ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಅದೊಂದು ಬೇರೆನೇ ರೀತಿಯಾದಂಥ ಪ್ರಪಂಚ ಅದು, ಅದು ತೆರೆದುಕೊಳ್ತಕ್ಕಂಥ ವಿಸ್ತಾರ ಇದೆಯಲ್ಲ ಅದು, ಅದು ಅದ್ಭುತ ಸರ್. ಅದು ಅದು ಹೇಳೋದಕ್ಕೆ ಆಗೋದಿಲ್ಲ, ಅದು ಅದು ಅನುಭವಿಸೇ ಗೊತ್ತಾಗಬೇಕು. ಬಹುಶಃ ಯಾವುದೋ ಒಂದು ಸಂಗೀತನೋ ಸಾಹಿತ್ಯನೋ ಅನುಭವಿಸಿದ ಹಾಗೇನೆ ಇದು ಕೂಡ. ಹಾಗಾಗಿ ಅವಾಗ ನನಗೆ ಅನಿಸಿದ್ದು, ನಾವು ಆಸಕ್ತಿಯಿಂದ ನಾವೇ ಸ್ವಯಂ ಪ್ರೇರಿತರಾಗಿ ಏನಾದರೂ ಮಾಡೋಕ್ಕೆ ಹೊರಟಾಗ ನಮಗೆ ಆ ಸವಾಲುಗಳನ್ನು ಎದುರಿಸೋದಕ್ಕೆ ಒಂದು ರೀತಿಯಾದಂಥ ಸ್ಥೈರ್ಯ ಬರುತ್ತೇನೋ ಅಂತ ಅನಿಸುತ್ತೆ, ಖುಷಿ ಆಗುತ್ತೆ ಸರ್. ಏಕೆಂದರೆ ನಾವು ಕಲಿತಿದ್ದನ್ನು ನಾವು ಎಲ್ಲೋ ಒಂದು ಕಡೆ ಉಪಯೋಗಿಸ್ತಾ ಇದ್ದೀವಿ, ಇನ್ನೂ ತಿಳ್ಕೊತಾ ಇದ್ದೀವಿ, ಇನ್ನೂ ಆಳಕ್ಕೆ ಹೋಗ್ತಾ ಇದ್ದೀವಿ, ಇನ್ನೂ ವಿಸ್ತಾರ ಕಾಣ್ತಾ ಇದ್ದೀವಿ ಅನ್ನೋದಿದೆಯಲ್ಲ, ಅದೇ ತುಂಬ ಅಪ್ಯಾಯಮಾನವಾದಂಥ ಒಂದು ಸಂಗತಿ ಆಗುತ್ತೆ.
0: ಈಗ ನಿಮ್ಮ ಈ ವಿಷಯವಾರು ಬಿಟ್ಟು ನೀವು ನಿಮ್ಮಲ್ಲಿರುವಂತಹ ಆಸಕ್ತಿಯ ಕ್ಷೇತ್ರಗಳ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳೋದಾದ್ರೆ.
1: ನನಗೆ ಇದೆ, ಸಂಗೀತ, ಸಾಹಿತ್ಯ, ಸಿನಿಮಾ ಇಂಥದ್ರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ. ಹಾಗೇನೆ ನನಗೆ ಬೈಕ್ಸ್ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದನೂ ಕೂಡ ಕ್ರೇಜ್ ನನಗೆ. ಹಾಗಾಗಿ ಲಾಂಗ್ ರೈಡ್ ಹೋಗ್ತಕ್ಕಂಥದ್ದು, ಬೈಕ್ ರೈಡ್ ಮಾಡುವಂಥದ್ದು, ಬೈಕ್ ಬಗ್ಗೆ ಡಾಕ್ಯುಮೆಂಟ್ರಿ ಸಿನಿಮಾಗಳನ್ನು ನೋಡ್ತಕ್ಕಂಥದ್ದು, ಹಾಗೆ ನನಗೆ ಮುಂಚಿಂದ್ಲೂ ಕೂಡ ಈ ಶಾಯಿ ಪೆನ್, ಫೌಂಟೇನ್ ಪೆನ್ಗಳ ಮೇಲೆ ತುಂಬಾ ಒಲವು ನನಗೆ.
0: ಈಗಲೂ ಬಳಸ್ತೀರಾ?
1: ಈಗಲೂ ಬಳಸ್ತೀನಿ ಸರ್, ನಾನು ಬಳಸದೆ ಶಾಯಿ ಪೆನ್ಗಳನ್ನ, ಅದರಲ್ಲೂ ಕೂಡ ನನಗೆ ಆಸಕ್ತಿ ಇದೆ.
0: ಭೌತಶಾಸ್ತ್ರ ಅಂತ ಹೇಳಿದ್ರೆ ಅದು ನಮ್ಮ ನಿತ್ಯ ಜೀವನದಲ್ಲಿ ಇರುವಂತಹ ವಿಚಾರ, ಮತ್ತೆ ನಮ್ಮ ಸುತ್ತಮುತ್ತಲೇ ನಿತ್ಯವಾದ ಕಾಣಸಿಗುತ್ತೆ ಅನ್ನುವಂತ ಸರಳವಾಗಿ ಮತ್ತು ಅಷ್ಟೇ ಒಂದು ಕ್ಲಿಷ್ಟಕರವಾದಂತ ವಿಚಾರಗಳನ್ನ ವಿಮರ್ಶಾತ್ಮಕವಾಗಿಯೇ ತಿಳಿಸಿದ್ದೀರಿ. ಶೈಕ್ಷಣಿಕ ವಲಯ ಮತ್ತೆ ನಮ್ಮ ಅಧ್ಯಯನದ ದೃಷ್ಟಿಯಲ್ಲಿ ಅದರ ದೃಷ್ಟಿಕೋನ ಏನು ಇತ್ಯಾದಿಗಳ ಬಗ್ಗೆ ನೀವು ಬೆಳಕು ಚೆಲ್ಲುವಂತ ಒಂದು ಪ್ರಯತ್ನವನ್ನು ಮಾಡಿದಿರಿ. ಈ ಕಾರ್ಯಕ್ರಮಕ್ಕೆ ಬಂದು ಭೌತಶಾಸ್ತ್ರದ ಸವಾಲುಗಳಿಂದ ಹಿಡಿದು ನಮಗೆ ಇರುವಂತಹ ಉದ್ಯೋಗ ಅವಕಾಶಗಳಾಗಿರ್ಬೋದು ಮತ್ತು ಬದಲಾವಣೆಗಳಾಗಿರ್ಬೋದು ಮತ್ತೆ ಆಸಕ್ತಿದಾಯಕವಾಗಿ ಅದನ್ನ ಕಲಿಕೆ ಮಾಡುವಂತ ಗ್ರಹಿಕೆ ಮಾಡುವಂತ ವಿಚಾರ ಆಗಿರ್ಬೋದು ಎಲ್ಲವನ್ನು ಕೂಡ ಹಂಚಿಕೊಂಡಿದ್ರಿ. ನಮ್ಮ ರೇಡಿಯೋ ನಿನ್ನಾದದ ಬಳಗದ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ
1: ಸರ್. ನನ್ನನ್ನು ಬರಮಾಡಿಕೊಂಡು ಇಷ್ಟು ಹೊತ್ತು ನನ್ನ ಜೊತೆ ಕಾಲ ಕಳೆಯೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ಲ ನಿಮ್ಮ ಜೊತೆ, ಅದೇ ನನಗೆ ಖುಷಿ. ಯಾಕೆಂತಂದರೆ ರೇಡಿಯೋ ಅಂತಂದರೆ ನಮಗೆ ಅದೇನೋ ಒಂದು ನಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವಿಷಯ ಅದು. ನಮಗೆ ಹಳೆಯ ಕಾಲದ ರೇಡಿಯೋ, ಅದು ದೂರದಲ್ಲೆಲ್ಲೋ ಅದರ ಧ್ವನಿ ಕೇಳ್ತಾ ಇರುತ್ತೆ, ನಿಮಗೆ ದೃಶ್ಯ ಇಲ್ಲ, ಅದು ನಿಮಗೆ ಕಿವಿನಲ್ಲೇ ಕೇಳಬೇಕು ನೀವು ಆ ಹಳೆ ಹಾಡುಗಳು, ಆ ಹಳೆ ನ್ಯೂಸ್ ಓದ್ತಾವ್ರ ಗಡಸು ವಾಯ್ಸು, ಆ ಕಂಚಿನ ಕಂಠ, ಇದೆಲ್ಲ ಒಂದ್ ರೀತಿ ನನ್ನ ಬಾಲ್ಯಕ್ಕೆ ಕರ್ಕೊಂಡು ಹೋದಂತ ಒಂದು ಅನುಭವನ ತಂದುಕೊಡ್ತು ನನಗೆ. ಭಾರಿ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್, ನನ್ನನ್ನು ಕರೆಸ್ಕೊಂಡಿದ್ದಕ್ಕಾಗಿ ತುಂಬಾ ತುಂಬಾ ತುಂಬಾ ಧನ್ಯವಾದಗಳು. ನಂಗೂ ತುಂಬಾ ಖುಷಿ ಆಯ್ತು.
0: ಧನ್ಯವಾದ.
2: ಇದುವರೆಗೆ ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ವಿಕೆ ಕಡಬ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಂನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ನ ನಾವೆಲ್ಲರೂ ನಮ್ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡಿದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರ ಅಂದ್ರೆ ನೆರಳು ಅಂತ ಅರ್ಥ. ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನು ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣೋದ್ರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತೆ ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರೂ ಪರವಾಗಿಲ್ಲ, ನಮ್ಮ ಛತ್ರಿ ಕಳೆದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದು ಹೇಗೆ ನಮ್ಮ ಕೈಯಿಂದ ಮಿಸ್ ಆಗ್ತಿತ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅದು ಏನೇ ಇರಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರೀ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು

ಎಫ್ಎಂ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂಥ ಮತ್ತು ಸುಲಭವಾಗಿ ಬಿಡಿಸೋದಕ್ಕಾಗುವಂಥ, ಬ್ಯಾಗ್ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ನಿಂದ ತಯಾರಾಗಿದೆಯಾ ಇಲ್ವಾ ಅಂತ ನೋಡಬೇಕು. ಇಲ್ಲ ಅಂದರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತ್ವರಿತ ಅಭಿವೃದ್ಧಿಯನ್ನು ಕಾಣುತ್ತಿದೆ. ದೇಶಾದ್ಯಂತ ಶೇಕಡ 99% ರೈಲು ಮಾರ್ಗಗಳು ವಿದ್ಯುದೀಕರಣಗೊಂಡಿವೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಗೋವಾದ ಮಡಗಾಂವ್ನಲ್ಲಿ ಮಡಗಾಂವ್ ಕಾರವಾರ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿ ಅವರು ಮಾತನಾಡಿದರು. ಹೊಸ ರೈಲು ಸೇವೆಯು ಗೋವಾ ಕರ್ನಾಟಕ ಸೇರಿದಂತೆ ವಿಶೇಷವಾಗಿ ಕರಾವಳಿ ಕರ್ನಾಟಕದ ಸಂಪರ್ಕವನ್ನು ಬಲಪಡಿಸಲಿದೆ, ಪ್ರಾದೇಶಿಕ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು. ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನೇತಾರರಾದ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರ ಅನುಭವ, ನಾಯಕತ್ವ ಮತ್ತು ಜನಪರ ಬದ್ಧತೆ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದ್ದಾರೆ. 2047 ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಜರುಗಿತು. ಸಮಾಜದ ಎಲ್ಲ ವರ್ಗಗಳು ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ರಾಜ್ಯದ ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ ಅವರು ಅಕಾಡೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. 2024 ಸಾಲಿನ ಅಕಾಡೆಮಿ ಪುರಸ್ಕಾರಕ್ಕೆ ಪಾತ್ರರಾದ ಕೆರೆಮನೆ ಶಿವಾನಂದ ಹೆಗಡೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬರ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇದು ನನಗೆ ಮಾತ್ರ ಬಂದಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಇದು ನಮ್ಮ ಇಡೀ ಯಕ್ಷಗಾನಕ್ಕೆ ತಂದೆ ಗೌರವ, ಆದ್ದರಿಂದ ಬಹಳ ಸಂತೋಷ. ಒಂದು ರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಮ ಕರ್ನಾಟಕದ ಮಣ್ಣಿನ ಕಲೆ ಯಕ್ಷಗಾನ ಪ್ರಭಾವ ಬೀರಬೇಕು, ಅದು ಉಳಿದ ಕಲೆಗಳ ಒಟ್ಟಿಗೆ ಯಕ್ಷಗಾನ ಕೂಡ ಎತ್ತರಕ್ಕೆ ಸೇರುವುದಕ್ಕೆ ಇಂಥದ್ದೊಂದು ಪ್ರಶಸ್ತಿಗಳು ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ವ್ಯಕ್ತಿ ಏನೋ ಒಂದು ಸಾಧನೆ ಆಗಿದ್ರೆ ಅದಕ್ಕೆ ಸಮಾಜದ ಆಪ್ತರ, ಆತ್ಮೀಯರ, ಗುರುಗಳ ಮತ್ತು ನಮ್ಮ ಹಿರಿಯರ ಆಶೀರ್ವಾದ, ಸಮಾಜಕ್ಕೆ ನಮ್ಮ ಮಂಡಳಿಯನ್ನು ಪ್ರೋತ್ಸಾಹಿಸುವ ಎಲ್ಲ ಕೈಗಳಿಗೆ, ಕಣ್ಣುಗಳಿಗೆ, ಮನಸ್ಸುಗಳಿಗೆ ನಾನು ಸೆರೆಬಾಗಿ ಹೊಂದಿಸ್ತೇನೆ.
0: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು 21ನೇ ತಾರೀಖು ಬೆಳಗ್ಗೆ 7 ಗಂಟೆಗೆ ಬಳ್ಳಾರಿಯ ಶೆಟ್ರ ಗುರುಶಾಂತಪ್ಪ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ತಿಳಿಸಿದ್ದಾರೆ. ಪೂರ್ವಭಾವಿಯಾಗಿ 19ನೇ ತಾರೀಖು ಯೋಗ ಜಾಥಾ ಸಹ ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಯ ರಾಜಕಾರಣಿ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಇಂದು ನಿಧನರಾದರು. ಅವರಿಗೆ 90 ವಯಸ್ಸಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕೆಪಿಸಿಸಿ ಸದಸ್ಯ ಹಾಗೂ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ದೊಡ್ಡಬಳ್ಳಾಪುರದ ಹಣಬೆ ಗ್ರಾಮದಲ್ಲಿ ಮೃತರ ಅಂತಿಮ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಬಳ್ಳಾರಿ ನಗರದಲ್ಲಿ ಆಯೋಜಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆ ನೀಡಿದರು. ರಾಜ್ಯದ ನಾವೀನ್ಯತೆ ನೇತೃತ್ವದ ಆರ್ಥಿಕತೆಯನ್ನು ಬಲಪಡಿಸುವ ಗಮನಾರ್ಹ ಹೆಜ್ಜೆಯಾಗಿ ನವೋದ್ಯಮಗಳ ಬೆಳವಣಿಗೆಯನ್ನು ವರ್ಧಿಸಲು, ಉದ್ಯಮ ಶೈಕ್ಷಣಿಕ ಸಹಯೋಗ ಹೆಚ್ಚಿಸಲು ಹಾಗೂ ಡೀಪ್ಟೆಕ್ ನಾವೀನ್ಯತೆ ಉತ್ತೇಜಿಸಲು 27.19 ಕೋಟಿ ರೂಪಾಯಿ ಮೊತ್ತದ 4 ಉಪಕ್ರಮಗಳಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಯಾದಗಿರಿ ನಗರಸಭೆ ವ್ಯಾಪ್ತಿಯ 1750 ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ಪೌರಾಯುಕ್ತ ಉಮೇಶ್ ಚೌಹಾಣ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
2: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದ್ಲು ನನ್ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
3: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ,
4: ಜವಾಬ್ದಾರಿ ನಿಭಾಯಿಸ್ತೀವಿ. ಇದುವೇ ನಮ್ಮ ಪ್ಲಾನ್.
5: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
6: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ? ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ?

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ, ತನುಮನ ಬಲಗೊಂಡ ನಂತರ. ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದ್ದೀವಿ, ನನ್ನ ಮದುವೆ ವಿಚಾರ ಮಾತಾಡ

0: ಮಾಡೋದು 18 ವರ್ಷ ವಯಸ್ಸಾದ ನಂತರನೇ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
1: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ, ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
2: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಅದಕ್ಕಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ, ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಇವತ್ತು ಊಟಕ್ಕೇನ್ ಮಾಡಿದೀಯಾ?
1: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
0: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
1: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
0: ಓ,
2: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
2: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
3: ನಾನು ANM.
4: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
5: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
6: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
7: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ, ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
0: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮ
1: ಹೇಳ್ಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ? ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರು. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲು ಯಾವಾಗ್ಲು, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡುದು 18 ವರ್ಷ ವಯಸ್ಸಾದ ನಂತರನೆ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ, ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಗುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ, ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು,
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ, ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
10: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
10: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
11: ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM, ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ. ಜೈ ಹಿಂದ್.